ಥಮೊಯ್ಗೆ ಯವಾಸು ಮರೌ ಲೈ ವಾಖಲ್ಗೆ ಮಪಾವಸು ಇರಾಯ್ ಲಾಯ್ದೆ. ಖಲ್ಲಿ ಥಮೊಯ್ನದಿ ಲೇಂಗ್ದನ ಲೇಪ್ಲಗೆ ಖೊಂಗ್ಫಂಸೆ. ವಾಖಲ್ನ ಅಮುಕ್ ಖಲ್ಲಿ ಪೀರಗೆ ಥಮೊಯ್ಸೆ ಜಿನ್ಬಾಲ್ನ ಫೊಂಗಂದ್ರಬಸು. ವಾಖಲ್ ಅಮದಿ ಥಮೊಯ್ಗೆ ನಿಂಗಾಯ್ ಕನಾನಬು ಖಾಮ್ಲುಗನಿ. ಮಿಯಾಮ್ನ ಥೊಯ್ದೋಕ್ ಹೆಂದೋಕ್ನ ಪಾಮ್ಜನ ತಾರಿಬ ಇಸೈನಿ ಐದಿ ಥಮೊಯ್ ಪೀಖ್ರೆ ಫಿಲ್ಮ್ಗೆ ಟೈಟಲ್ ಸಾಂಗ್. ಹೊಮೆನ್ ದಿವಾಯ್ಗೆ ಮಯಕ್ತ ಟೋನಿ ಅಹಿಬಮ್ನ ಸೈರಾಂಗ್ದುನ ಅರ್ಬಿನ್ ಅಮದಿ ಪುಷ್ಪಾರಾಣಿ ಅನಿನ ಇಸೈಸಿಗೆ ಥವಾಯ್ ಹಾಪ್ಲರಿ. ಲೌಬಿರಸಿ ಸೀರಿಯಲ್ ನಂಬರ್ 5.

0: ಅದುಬುದಿ ಅಯ್ಯಪ್ಪ ಸಕ್ತಂ ನೀತನ.
1: ಏ ತಾದ ಅದುದಿ ಕಣ್ಣಾಗಿ ಸಕ್ತಂನು ನನಾವುದ ಅಮುಕ್ತ ತಾಕ್ಬಿ ನುಂಗ್ ನುಂಗ್ದಿ ಏಕ ಸಕ್ತಂದು ಐಸು ಯಾಮ್ನ ಕಣ್ಣಿ ತಾದ
0: ಸಕ್ತಂದಿ ಅಮ್ಮಗೆ ಹೆತ್ತು ಒಯ್ಬ ಯಾಯ್ ಅದುಬು ಮಿಯೋಯ್ಬಗೆ ಸಕ್ತಂನೆ. ಡೈರೆಕ್ಟರ್ ಮೀ ಖುದಿಮಕ್ತ ಫಜಬಲೆ ಅದುಬು ಐಗಿ ಫಜಬದಿ ಯಾಮ್ ತೊಂಗಾಲೆ.
1: ಅದುಬುದಿ ಐಸು ಖಂಗಿದೆ ತಾದ ಲಾಯಿ ಏಕ ಸಿಂಗಿ ವಕಲ್ಸೆ ಯಾಮ್ನ ನುಂಗಾಯ್ಕರ ಫೋನಿ ತಾದ.
0: ಡೈರೆಕ್ಟರ್ ಲೋನ್ ಥೋಕ್ತವ ಅಯ್ಯಪ್ಪ ಸಕ್ತಂ ಸಿಂಗ ಲೊಯ್ನಬಬು ಕರಮ್ನ ನುಂಗಾಯ್ಗನಿ. ಹೋಯ್ ನಂಗ ಹಾಯ್ಬದುಬುದಿ ಚುಮ್ಮೆ ನುಂಗಾಯ್ಬದಿ ಮರಕ್ ಮರಕ್ತಸು ಫಾವೆ ಅದುಬು ಐಗಿದ ಮುಕ್ತದಿ ಅವಾಬನ ನಮ್ಮೆ.
1: ಓ
0: ಕರಿಗುಮ ಮತಂದ ನುಂಗ್ನ ನುಂಗ್ದೆ ಏಕ್ಪ ಸಕ್ತಂ ಮಸಿ ಮಾಂಗ್ ಹೀಗದ್ರ ನತ್ರಗ ಇಶಿಂಗ್ನ ಸಾಂಥೋಕ್ ಹೀಗದ್ರ ಹಾಯ್ಬಗೆ ಅವಾಬದೋ ಐಮೊಂದ ಲೈ ಡೈರೆಕ್ಟರ್.
1: ಓ
0: ಖಂಗ್ರೆದ ಪುನ್ಸಿಗೆ ಖೋಂಗ್ಸದ ಹಾಯ್ಬದೋನೆ. ಹೈಮ ಡೈರೆಕ್ಟರ್ ಹೋಗಿ ಗಾಡಿ ಸಿ ಲಾ ಮಾಲೆ ಅದು ಐ ಪೋಚೆಸಿಂಗ್ಸಿ ಹಾಪ್ಸಿನ್ನಬ ತೌರುರಗೆ ಕೋ
1: ಫನಿ.
0: ಐ ಚಲೇ ಚಲೇ
1: ಫನಿ ತಾದ ಸಕ್ತಂ ಮಮ ನುಂಗ್ನ ನುಂಗ್ದಿ ಈ ಹಾಯಿಬಸಿಬು ಕನಾಗಿ ಸಕ್ತಂ ಓಯ್ದಿಬ ಮಾನ ಹೇಗ್ ಹೇಗ್ ತೋಯ್ನ ಉರಿಬ ಹಾಯ್ಬಬು ಇನ್ನೇ ಬಾಮುನಿಗೆ ಸಕ್ತಂ ಸಿ ಮಂಗಾಯ್ರೆ. ಮತ ಸಾತ್ರಬದೆ ಇನ್ನೇ ಬಾಬುನಿಗೆ ಸಕ್ತಂ ಸೋಯ್ದನ್ ಒಯ್ರಂ ಗಣಿಸೆ.
2: ಇನ್ನೇ ಅಕ್ಕೊಯ್ ಸಲು ಹಿಗ್ಗೆ ಇನ್ನೇಗಿ ಲಮನ್ ತಾದ ಮಹಾಮಕ್ಕಿ ಲಮನ್ ಲಮನ್ ಯಾಮ್ನ ತುಂಜಿಂಜರೆ ಇನ್ನೇ.
3: ಅದು ನೋಯ್ನನೆ ಮಥಂಗ್ದ ಫಿಲಮ್ ನಮ್ಗೆ ಹರಬಸು ಅತೈದ ಚಲುನುಕೊ ಅಕ್ಕೊಯ್ಗೆ ಸಿದ ಹೆಕ್ತ ಲಾವು ನೋಯ್ ಮ್ಯಾಮ್ ಲೈಬಸೆ ಐದ ಅಂಥವ್ನ ನುಂಗಾಯ್ಕರೆ. ಅದು ವಿಲಾಸಿನಿಯ
2: ಇನ್ನೇ
3: ನಾಯ್ಕೊನೆ ನೋಯ್ಗೆ ಫಿಲಮ್ಗೆ ಮಮ್ಮಿಂಗ್ದು
2: ಓ
3: ಮಮ್ಮಿಂಗ್ದು ಅಂತ ಹಾಯ್ಬನ್ನು
2: ಫಿಲಮ್ಗೆ ಮಮ್ಮಿಂಗ್ದಿ ಇನ್ನೇ ಹಿ ಆಯ್ಬ ಹಾಯ್ಬನಿ.
3: ಓ ಹಿ ಆಯ್ಬ
2: ಅವು ಅದು ಇನ್ನೇ ಫಿಲಮ್ ಸಿಲುವರ್ಗನೆ ಹೈ ಬೊರ್ಖಾಂದ ಉತ್ಕದೋಯ್ನಿ ಅದು ಇನ್ನೇ ಅಕ್ಕೊಯ್ ಮುಗ್ಸಲಗೆ.
3: ಫರೇನೆ ಫರೇನೆ ಚಲೋನೆ.

0: Naharugi kunjil thorum ta vilam yu marupsimbu ahanbada taramnuk sari kurum zari. Ngasi ki naharugi kunjil thorum ta tam zari hai thoi sing thoi si. Thorum asi gamari le nana hausik hausimbak Medellin Manipur ki managing director in Leviri ba Dr. M. Dayananda LSP Baril Maitei ga unudunu wari watai saava. Unudunu wari watai sa najari ba Salim Pusam. Ozabu, Akaswani Falgi studio da taramnuk sari.
1: Tagachari, Nasigi, Kaspani, Falgi, Thorum Sida, the Maruin and Haroli Konjali Thorum Sida Ibushu, Waikara Punduk Pugi, Kudong Sava, Pibugi, the Mark, Kaspani, Falbus, Tagachari Lunena, Tabidi, but listener Kudim Pushu, Tagachari.
0: Ahan Buena, Zawari, what I see, Huduru Puena, Kuki, Manipugi, Nahasing a Sigi, Kuki, Tangai Fadana, Skill Development, Hebesi, Kayam Yam, the Maru Bagioza, Karatam.
1: Skill Development, Hebesi, Hosiki, Madam Sido Itagadia Kui. Tangai pada benda ni masih survival gue na, cang dabei ada wa, ada gumba, pada mana ni thamzake. Kaya gino harga di matam kerja memang dah dia koi maru gue na, academic kiu iba knowledge sing sini he na focus dorame. Ada dah koi degree mampai harga di, ada gana kerja gumba course matam uraga, certificate mampai harga di yari ne khalamme. Tuh bah huziki yang competitive iba society sini di, cuma gini degree katanya yari taba, ada skills je yang he na maru iba, masih yau draga di. Saya kira kita sebagai tuan saya kira yang betul orang tua, aduh kita amnat keno ibu mata mmm ni entham juga.
0: Uzah makam maksud saya rakan dah, aku ini ngasih kita hasing asina, aku ini tabah ama tauge kalap pun mata mda, aku ini maru ini tiang, aku kudung sah dapat sing hasil betane. Hasil kita mata mda aku naik sida, pamjana naham mana cek kalap pun mata mda di, mage positive side je, masih kagtena interest tu bibigi mahutla, negative tu na aku ini persentase sih na wang na, di motivate toruk na bayar bagi, aduh kumpa aku naik mau ini hasil ibuza, hasil aku naik sih yang rakan dah di, naham amana tabah ama pay kalap pun mata mda. Paket kena kelak pun mikuk masih dah ista. Oza maruena, hari ini kunai sih dateng nampak, ating bersing ayat apa sih sih. Oza iwa kelonda, kamera ni lebi.
1: Salim si matang dayam nampak bak, ayat saya sih pidri mang dah, yang kan sebab tengah hijaknya.
0: Hai.
1: Ayu ini dia masih mindset ter layan thamjaknya. Kaya kita nuharkan dah, yang hai nampak melay, kui wakal zina. When your mind is weak, everything is a problem. Wakal zina yang sulle gadi, kudi maksih problem ini loin uye dana.
0: Hai.
1: The wakal zina kaya gumba balance oira ba. Everything is a challenge.
0: Hai.
1: Koi problem ni ntar challenge kau ini ubah. The when mind is strong, everything is an opportunity. Ia dana. Wakal zina yang mana strong, orang gadi opportunity. Oh ini uye ia dana. Dan hujuk hujuk lady bah mani progress society cumi aku itu tungan bah factor mayam dage hujuk challenges lady. Tahu betul bu. Matam zida koi puning wakal zina strong ini thamda gadi. Lady bah marak zida gishu opportunity ini ubah susu miai. Ado mind ntar thamda gadi duga. Hujuk hujuk lady bah nahasing nama ruh ina hujuk thapa matarok pada thengner bah challenges hai ragadi. Number one. Kuih wakil se, cerang nama matam se, jadi matam se tak maruai na. Ini isu benda right guidance. Mana hek pamjari benda jaga tu, kita matang the guidance pang daba. Nanti kena hang daba. Pang daba kadang hai bersih ada, hang daba. Aduh show, aman ini tham jaga. Loina na, saya nak ham oina, tapi tu ningu matam dah kuih energy di am lebih matam ni. Tahu benda matam se dah kuih financial lagi. Bisa kita matang dah dekat wat matam ni. Aduh na, aduh ki financial lagi crunch lebih, financial difficulties sing lebih sing cuy biye. Aduh kalau loina na, hujek money pura, koi high rising si problem katang, koi berhai di nate. Last koi few years singi mem kerja dagi di, koi naha singi koi program meyama mama, even business ta, adika topa film meyama mada government koi beskem meyama mama support meyama zulai kira. Aduh maina han bi wenadi thamjage, challenges yam lay, but challenges mana unda opportunity un obi yamu zulai di nathamjage.
0: Oza natham biki ba guidance what pa amusun guidance sik to bagi chance, itu kuma tik name by wolf amusi dalak serakanda. Oza ki naha singi sina maruai na koi guidance thi basi da. Masagi koi self respect mangi na khanja bagi ra natragana masagi ego ma setup toki bagi koi mage opportunity thi bagi mahutta masana masaje self learning to jarakanda oira kadawni hai bagi wakalon amada laiki banara oja masigi mata gi on kana di punai gi meeting si oja wakalon kamaile
1: salem koi juna ha boina koi salem jore ni koi jore ni matam da koi na class 10 ga karak basai da koi sana khanja ri sa koi loi khangi na khale loi nga madawni ga insu khale aduna koi loi yara badawna khan bai tar adasum sangsela kanje de o ai se tam we are wali na hai ji ko na khangjarak pani aduna masi na ha we na su yam la lo bei wai na te to bu du a khui na khang dui ji khui ai ge luina ba matam da ai ki sahi lenga khak na ta ba engon da ki sahi khara he na hen ba mi ai ki sahi lenga amasung engon da ki sahi khara han da ba sing se luino hai khui ki sai ki 30% yam da ba 30% na ma da ki matak thong ba makha tha ba aduga ai ki lenga sing ke gin warga mathak thangmo sing sida gin aina tamduri se aina udri ba pot me ama makoi na hana thengna khra ba me ama khoi tamduri bani makha thawa sing jina aina udaba makoi na khangba makoi na feel do bodo empathetic we na khoi tamduri ni so duna guidance ki matang lobo sida dia khoi mathak thongba haba leite makha thawa ba leite khangba mi du da khoi guidance lobi se sam sam na ngarang khak thengna ba pot ni ai sa da thengna jabani ai se khoi ki podcast ama hauge da na ai se kanna khoi equipment setup to with to bani adu da camera ama laige na chum thi basi da sei kun khata ngai ri nga ma na camera si mangon da gi use camera ne login se basi da ai na haitri ai che camera ma tang na sina ba ki shu thurung na hi de ma yam bhajena hai camera si ma na smai ta kadam si taw dong ne da na then we can take help from juniors also adu si da yam maru ji ken ra kan da khang da di hang ba je ಖಂಗದನ ತುಮಿ ಲೈಥೋಪ ನತಬ ಖಂಗದರ ಹೇಗೆ ಲೈಥೋಪ ಸಿ ನತಬ ಖಂಗದಗತಿ ಹಂಗ್ನಿಂಗ್ ಬಗೆ ಅಪಾಂಬ ಖಂಗ್ನಿಂಗ್ ಬಗೆ ಅಪಾಂಬ ಲೈಬಸೆ ಮಸಿ ಅಕೋಯ್ ಈಗರ್ನೆಸ್ ಆಫ್ ಲರ್ನಿಂಗ್ ಜೆ ಸಿ ಲೈರಗದಿ ಮತೆಂಗ್ ಪಾಂಗ್ನಿ ಸ್ವೈರಿ ಅಂಪಸಬ ಕೋಡ ಅಮಲೆ ಕೋಯ್ ಟೀಚರ್ ಅಪಿಯರ್ ವೆನ್ ಸ್ಟೂಡೆಂಟ್ ಇಸ್ ರೆಡಿ ಇದನ ತಮ್ನಿಂಗ್ ಬಗೆ ವಖಲಂ ಪೋಕ್ತಾಗದಿ ಐಬ ತಕ್ಪಿ ಬಂಗ ಮಮಿ ಥೋಲೆ ಇದನ ಅದೈ ತಮ್ನಿಂಗ್ ಬಗೆ ಪೋಸಿ ಲೈತ್ರಬ ದೋಯ್ತಾಗದಿ ಕನಾಂತನ ಸು ಲಾಗ ನಂಗ್ ಸಿ ಖಂಗದ ಬ್ಯಾರ ಹೆನದಿ ತಕ್ಪದಿ ಓಯ್ರೋಯ್ ಸೋ ಜುನ ಲರ್ನಿಂಗ್ ಇಂಟೆನ್ಷನ್ ಲೆಹನಿಂಗ್ ಬ ಲೆಹನಿಂಗಿ aduga soidana sombu ready weraba sombu takpi bangamba oza khangde guide khangde guru khangde soi tholakani dan thamjage
0: makham cha tajara kanduja hojiki leri pa education system masida the national education policy la ab matung da di koi practical skill da focus ayam hoina pidi adabu graduation gi makha habidi higher secondary gi stays as if forward di practical skill se hojiki leri pa education system masigi matungina what pagi mami matari oza leri pa education system masina kai amyam na oza ಕರಿ ಕರಮ ಸ್ಟೆಪ್ ಐ ಕಲಗದಿ ಮಚ ಫೋಕಸ್ ತವಿ ಹೈನ ಉಜಾಗಿ ವಕಲೊಂದ ಲೈಗನಿ
1: ಯಾಮ ಚುಮೆ ಉಜೆ ಎನ್ಎಪಿ ಲಾಕ್ ಪಸೆ ಅಕ್ವಿಗೆ ದಿ ಅಮರೊಂದ ಲೈವಿ ಯಾಮ ಫಾಬನಿ ಹೈದಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ವೇ ಬೈ ಎಜುಕೇಶನ್ ಅಮ ತೋಯಕ್ ಪಸೆ
0: ಹೋಯ
1: ಅಕ್ವಿ ಉಜೆ ಕಮ್ಯುನಿಟಿ ಕ್ವಿ ಎಜುಕೇಶನ್ ಗೈದನ ಕಮ್ಯುನಿಟಿ ಕಾಲೇಜ್ ಕನೆ ಲೈರೆ ದೆ ಆರ್ ಮೋರ್ಲಿ ಅಬೌಟ್ ಪ್ರಾಕ್ಟಿಕಲ್ ಫೋಕಸ್ ತವಿ ಅದ ಹೌಜಿಕ್ ಪನ್ಬಿಗೆ ಬಾ ಕ್ಲಾಸ್ ಗ್ರೇಷನ್ ಗೆ ಮಖಾಜಿಂಗ್ ಜೆ ಮರುವಿನ ಕ್ಲಾಸ್ 19 ಸ್ವೈದಗಿ ಲೈರಕ್ ಪಸಿಂಗ್ ಜೆ ಅಕ್ವಿ ಪ್ರಾಕ್ಟಿಕಲ್ ದ ಫೋಕಸ್ ತೋರಗದಿ ಹೆನ ನುವಾಯಗದ ಬನೆಸೆ ಸಲಮಿ ಶಾದೋಜ ಫೌಜೆ
0: ಹೋಯ
1: ಕೈಗೆ ನುಹರ ಕನ ಅಕ್ವಿ ಜೆ ಥಿಯರಿ ನೇ ಯಾಮ ತಮಕಿವಾ ಪ್ರಾಕ್ಟಿಕಲ್ ತೋಬದಿ ಶೋಯ ಹೈತಬ ಪೋಟ್ ಎಮ್ ಯಾವರಿ ಫಾರ್ ಎಕ್ಸಾಂಪಲ್ ಅಕ್ವಿಗೆ ಯಾಮ್ನ ಹೆನ ಮಿನ ಹೈಬಿ ವಾರಿನತೆ ಕ್ಲಾಸ್ 10 ಗೆ ಲೆವೆಲ್ ದ ಅಕ್ವಿ ಎಲೆಕ್ಟ್ರಿಕ್ ಕಿ ಫಿಟಿಂಗ್ ತೋಬದ ಸೆರಿಸ್ ಸಂಬ ಪೆರೆಲ್ ಸಂಬ ಗಾಯ್ಜೆ ಅಕ್ವಿ ತಮಕ್ರಮ್ನೆ ಲೋಯ್ ಪಾಸ್ ತೋಗ್ರಮ್ನೆ ಮಾಕ ಫಂಗ್ದನ ಫಾಸ್ ಸೆಕೆಂಗ ತಾಗ್ರಮ್ನೆ ತಸೇಂಗ ತೋ ಹರಗದೆ ಕನಾಮ ಹೈತಬ ಹೈತ ಈರಗ ಖೋಲಗದೆ ಲೋಯ್ ಶೇಮ ಹೈಗ್ರವ ದೆನ್ ಸಾಪೋನ್ ಕಬೈನ್ ಸಾನಿ ಗಾಯ್ಜೆ ಅಕ್ವಿಗೆ ಕೆಮಿಸ್ಟ್ರಿ ದ ಫಾರ್ಮುಲಾ ದ ಲೋಯ್ ಯಾವ್ಗ್ರವನೆ ಅದು ಮ್ಯಾಮ್ ಲೋಯ್ ಇದನ್ನ ಪಾಸ್ ತೋಗ್ರವನೆ ತಸೇಂಗ ಸಾಪೋನ್ ಜಾವರಗದೆ ಹೈತಬ ಅದನ್ನ ಸಿಗಿ ಮಾಡೆಲ್ ಸಿದ ಅಕ್ವಿನ ಐನ್ ಎಕ್ಸಾಂಪಲ್ ಖರ ಬಿಜಬನೆ ಸುಮಾಯಿನ ಅಕ್ವಿಗೆ ಲರ್ನಿಂಗ್ ಸಿಂಗ್ ದ ಥಿಯೋರಿ ಕತಂಗ್ ಬೇಸ್ ತೋಗಿಬ ಪ್ರಕಾರದ ಮಾರ್ಕ್ ಫಂಗ್ನಬ ಖಕಿ ಒಯ್ನ ಖಲಗ ಪಾಗಿಬ ಲೈಕ್ ಸಿಂಗ್ ಸಿನ ಮರ ಮೊಯ್ರ ಕಾಂದ ಪ್ರಾಕ್ಟಿಕಲ್ ಒಯ್ನ ಸಿನಗದಬ ನೋಲೆಸಿ ವಲೌಬನ ಅಕ್ವಿದ ಯಾಮ್ ಚಾವ್ನ ಅಕ್ವಿನ ಸೈ ಹೈಬ ಲೈಕ್ ಲೈಕ್ ಹೈಬದಿ ಯಾಮ್ ನೈರೆ ಅಂಪ್ಲೋಯೇಬಲ್ ಒಯ್ಬದೆ ಬಹು ಲೈತ್ರೆ ಹೈಜೆ ಸಿಗಿ ಫಿಲ್ಮ್ ಸಿನ ಲಾಕ್ಪ ಅದ ಅಕ್ವಿನ ಹುಜಿಕಿ ಲೈರಿಬ ಎಜುಕೇಶನ್ ಸಿಸ್ಟಮ್ ಸಿದ not only government ka taina ba kinata na objective opportunities yam nai re education ki curriculum pe takpi de jana ai hairoi haibadi madu yade adana extra way na akhoi tamsin ba yam da kale maru way na akhoi ki da kale ri si akhoi ki soft skill ki parts ni karmaina wangangani karmaina am empathetic way na tagani adai karmaina akhoi ki mi marakta mi pula ka na karmaina mi loina gani aidi koi relationship da conflict lag pase conflict management kar mind down ni then stress anxiety le rakana ikam aina handhan gani then atagi sai gi tongan tongan basi gi soft skill gi part se school gi education system se da kay yarok te to wadabu real life da masi de shuk choi choi da na sin ra tor bani aidi mi marak le ra bani na sauna ba nuai ta bai je sum thok tori ni matam da kam aina manage to gada ge then stress anxiety hai si na ha mada satram da sum thok to le ra bani exam ya gi stress hai da na koi thengna gra bani ಕಮಾಯಿನ ಅಕ್ವಿ ಕಂಟ್ರೋಲ್ ತಗೋದಾಗೆ ಸ್ಟ್ರೆಸ್ ಹಂದಗದಾಗೆ ಹೈರಿಬ ಮ್ಯಾಮ್ ಸಿ ಎಜುಕೇಶನ್ ಸಿಸ್ಟಮ್ ತಂಬಿದೆ ಅದನ್ನ ಅಕ್ವಿ ತಮ್ದನ ಲೈಬಗಿ ಮುಹೂರ್ತ ತೊಂಗಾನ್ನ ಅಕ್ವಿ ತಂಬ ಯಾಬಗಿ ಅಪರ್ಚುನಿಟಿ ಹೌಜಿಕ್ತಿ ಯಾಮ್ಸು ಲೈರೆ ಅದು ಮೈನಾಯ್ ತಹನಿಂಗೆ ಖಲೆ
0: ಸಾಯಿ ಉಜಾನು ಸು ತಂಬಿಕಿ ಬಾ ಕಮ್ಯುನಿಟಿ ಕಾಲೇಜ್ ಅದುಗಿ ಸರುಗ ಮೊಯ್ನೆ ಸು ಅಕ್ವಿ ತೊಂಗಾನ್ ತೊಂಗಾನ್ ಬಾ ಅಕ್ವಿಗೆ ಡಿಪಾರ್ಟ್ಮೆಂಟ್ ಸಿಂಗ ಬಕೆಸ್ ನ್ಯೂ ಕೋರ್ಸ್ ಅದುಕೆ ಮತಿಕ್ ಹಾಪ್ಚಲಕ್ಪ ಅದುಗ ಕಮ್ಯುನಿಟಿ ಕಾಲೇಜ್ ಕಕ್ತ ನತನ ಲೈರಿಬ ಮಣಿಪುರ್ಗೆ ಕಾಲೇಜ್ ಮ್ಯಾಮ್ ಸಿದ ಸು ಬಕೆಸ್ ನ್ಯೂ ಕೋರ್ಸಿಂಗ್ ಅಸೆ ಹಾಪ್ಚಲಕ್ಪ ಎನ್ ಇ ಪಿಗೆ ಮಖಾದ ಸು ತಂಗಾಯ್ ಫೋದನ ಹಾಪ್ತವೆ ಯಾದಬದಿಗೆ ತುಮ ಹಾಪ್ಚಲಕ್ಪ ಅದುಮ ಊರೆ ಅದುಗ ಲೈರಿಬ ಬಕೆಸ್ ನ್ಯೂ ಕೋರ್ಸ್ ಮ್ಯಾಮ್ ಸಿನ ಒಜ ತಬಕ್ ಫಂಗದಬಗೆ ಚಾಂಗ್ಸೆ ಒಸೈ ಹೊಕಲೊಂದ ಹಂದಾನ್ಗೆನಿ ಖನ್ಬ್ರ ಒಜ ಕಮಾಯ್ನೆ ಲೈಬಿ
1: ಯಾಮ್ನ ಹೇನ ಕೋಯ್ ಕನಗನೇನ್ ಖಲೆ ಕೈಗೆ ನೋಡಿ ಕಂದ ಅಕ್ವಿ ಕಮ್ಯುನಿಟಿ ಕಾಲೇಜ್ ತ ಮಿಸಿಂಗ್ ಸಿಟಿ ವೊಕೇಷನಲ್ ಕೋರ್ಸಿಂಗ್ ಸಿಟಿ ಹೆನ್ ಒನ್ ಪ್ರಾಕ್ಟಿಸ್ ಕಾಂತಾನೆ ಅದು ಮಾ ತಂಬಲ್ ಒಳ ಮತ್ತು ಇಂಟರ್ನ್ಶಿಪ್ ತೊಗೊಳಗ ಡೈರೆಕ್ಟ್ಲಿ ಜಾಬ್ ಚಂಗ್ಬ ಯಾಮ ಅದಮ್ಮ ಹೇಳಕಂದ ಅಕ್ವಿ ಸೇ ಫಾರ್ ಎಕ್ಸಾಂಪಲ್ ಎಕ್ಸ್ ರೇ ಟೆಕ್ನಿಷಿಯನ್ ಹೇರಿಂಗ್ ಕಲಸಿ ಲೆಬ್ ಟೆಕ್ನಿಷಿಯನ್ ಅದೇ ಆಪ್ಟೋಮೆಟ್ರಿಗೆ ಕೋರ್ಸ್ ꯇꯝꯂꯤꯕ ꯃꯌꯥꯝꯁꯤꯡꯁꯤ ꯇꯝꯕ ꯂꯣꯏꯔꯀꯥꯟꯗ ꯃꯥꯒꯤ ꯍꯦꯟ ꯑꯣꯟ ꯂꯔꯅꯤꯡ ꯇꯝꯃꯛꯄꯅꯤꯅ ꯍꯦꯛ ꯐꯤꯠ ꯇꯧꯕ ꯌꯥꯏꯕ ꯇꯝꯒꯤ ꯃꯇꯝꯗ ꯁꯤ ꯍꯥꯏꯗꯅ ꯑꯩꯈꯣꯏ ꯁꯕꯖꯦꯛꯁꯤꯡꯁꯤꯕꯨ ꯃꯤꯔꯥꯏꯕꯒꯤ ꯋꯥꯔꯤ ꯅꯠꯇꯦ ꯑꯇꯣꯞꯄ ꯇꯝꯃꯤꯕ ꯖꯔꯅꯦꯜ ꯁ꯭ꯇꯗꯤ ꯑꯣꯏꯅ ꯇꯝꯃꯤꯕ ꯑꯩꯈꯣꯏ ꯐꯤꯖꯤꯛꯁ ꯀꯦꯃꯤꯁꯇ꯭ꯔꯤ ꯕꯥꯏꯑꯣꯂꯣꯖꯤ ꯅ ꯇꯝꯕ ꯆꯪꯉꯤꯕꯁꯤꯡꯁꯦ ꯇꯁꯦꯡꯅ ꯔꯤꯁꯔꯁ ꯇꯧꯒꯗꯕ ꯑꯣꯏꯔꯕ ꯅꯠꯇ꯭ꯔꯒꯅ ꯃꯈꯥ ꯇꯥꯅ ꯑꯣꯖꯥ ꯑꯣꯏꯒꯗꯕ ꯑꯣꯏꯔꯒꯗꯤ ꯀꯩꯁꯨ ꯀꯥꯏꯗ꯭ꯔꯦ ꯅꯠꯇ꯭ꯔꯒꯗꯤ ꯆꯪꯁꯤꯜꯂꯨꯕ ꯇꯝꯁꯤꯜꯂꯨꯔꯀꯥꯟꯗ ꯉꯁꯥꯏꯒꯤ ꯃꯥꯒꯤ ꯑꯦꯄ꯭ꯂꯤꯀꯦꯁꯟꯁꯤꯡꯁꯦ ꯇꯝꯃꯨꯔꯤꯕ ꯊꯤꯑꯣꯔꯤ ꯃꯌꯥꯝ ꯇꯝꯃꯨꯔꯤꯕ ꯇꯩꯅꯈꯤꯕ ꯃꯌꯥꯝꯗꯣ ꯀꯗꯥꯏꯗ ꯁꯤꯖꯤꯟꯅꯗꯣꯏꯅꯣ ꯑꯣꯏꯅ ꯊꯤꯔꯛꯄꯗ ꯌꯨ ꯎꯗꯕ ꯍꯥꯏꯇꯥꯔꯦ ꯔꯤꯁꯔꯁꯁꯤ ꯁꯤꯖꯤꯟꯅꯕ ꯌꯥꯏ ꯗꯦꯟ ꯃꯥꯒꯤ ꯑꯩꯈꯣꯏꯒꯤ ꯋꯥꯈꯜ ꯍꯦꯟꯅ ꯈꯟꯕ ꯄꯣꯠꯇ ꯁꯤꯖꯤꯟꯅꯕ ꯌꯥꯏ ꯇꯤꯆꯤꯡꯗ ꯁꯤꯖꯤꯟꯅꯕ ꯌꯥꯏ ꯕꯠ ꯔꯤꯌꯦꯜ ꯂꯥꯏꯐꯇꯗꯤ ꯑꯦꯄ꯭ꯂꯤꯀꯦꯕꯜꯁꯦ ꯀꯌꯥ ꯎꯔꯛꯇꯕ ꯃꯇꯥꯡꯁꯨ ꯌꯥꯎꯗꯕ ꯅꯠꯇꯦ ꯑꯗꯨꯅ ꯀꯝꯃꯨꯅꯤꯇꯤ ꯀꯣꯂꯦꯖꯇ ꯇꯝꯃꯤꯕ ꯁꯥꯇ꯭ꯔ ꯃꯌꯥꯝ ꯍꯧꯖꯤꯛꯁꯦ ꯏꯕꯟ ꯑꯩꯈꯣꯏꯗꯁꯨ ꯃꯃꯥꯡꯗ ꯑꯩꯈꯣꯏꯅ ꯑꯩꯈꯣꯏꯒꯤ GDA ꯑꯗꯨꯅ ꯖꯔꯅꯦꯜ ꯗ꯭ꯌꯨꯇꯤ ꯑꯦꯁꯤꯁꯇꯦꯟꯠ ꯑꯗꯨꯅ ꯑꯦꯜꯗꯔ ꯀꯤꯌꯔꯁꯤꯡꯒꯤ ꯑꯍꯟꯁꯤꯡꯒꯤ ꯑꯣꯏꯅ ꯀꯤꯌꯔ ꯒꯤꯕꯔ ꯑꯣꯏꯅ ꯇ꯭ꯔꯦꯅꯤꯡ ꯇꯧꯈꯤ ꯇꯧꯈꯤꯕꯁꯤꯡꯁꯤ ꯑꯩꯈꯣꯏ NHU ꯒꯤ ꯃꯈꯥꯗ ꯃꯣꯏ ꯄ꯭ꯔꯣꯖꯦꯛ ꯑꯃ ꯇꯧꯗꯅ ꯑꯗꯨꯃꯥꯏꯅ ꯇꯝꯈꯤꯕꯅꯤ ꯁꯥꯇ꯭ꯔ ꯑꯩꯈꯣꯏ ꯑꯣꯜꯃꯣꯁ 90%ꯒꯤ ꯃꯊꯛꯇ ꯑꯩꯈꯣꯏ ꯇ꯭ꯔꯦꯅꯤꯡ ꯇꯧꯈ꯭ꯔꯦ ꯍꯥꯏꯔꯤꯁꯤꯡꯁꯤ ꯑꯣꯜꯃꯣꯁ 90%ꯗꯤ ꯑꯕꯖꯣꯔꯕ ꯇꯧꯏ ꯃꯣꯏ ꯃꯈꯥ ꯇꯥꯅ ꯑꯇꯣꯞꯄ ꯑꯩꯈꯣꯏꯒꯤ GDA ꯇꯝꯕꯗꯒꯤ ꯅꯔꯁ ꯇꯝꯖꯒꯦꯅ ꯆꯠꯈꯤꯕ ꯑꯃꯅꯤ ꯑꯌꯥꯝꯕꯁꯤꯡꯗꯤ ꯑꯩꯈꯣꯏ ꯃꯣꯏ 6 ꯃꯟꯠꯀꯤ ꯀꯣꯔꯁ ꯍꯦꯛ ꯇꯝꯕ ꯂꯣꯏꯔꯒ ꯊꯕꯛ ꯐꯪꯉꯦ ꯍꯥꯏꯇꯥꯔꯦ ꯕꯠ ꯋꯦꯌꯔ ꯏꯁ ꯁꯣꯝ ꯅꯥꯀꯟꯗ ꯒ꯭ꯔꯦꯖꯨꯑꯦꯁꯟ ꯂꯣꯏꯔꯒ ꯅꯪꯕꯨ ꯊꯕꯛ ꯀꯣꯏꯇꯥꯟ ꯇꯥꯅ ꯂꯩꯕ ꯑꯗꯨꯅ ꯀꯝꯃꯨꯅꯤꯇꯤ ꯀꯣꯂꯦꯖꯀꯨꯝꯕꯁꯤꯅ ꯇꯁꯦꯡꯅ ꯑꯩꯈꯣꯏꯒꯤ ꯁꯣꯁꯥꯏꯇꯤꯗ ꯅꯤꯠ ꯑꯣꯏꯕ ꯗꯔꯀꯥꯔ ꯂꯩꯕ ꯁꯤꯡꯗ ꯕꯦꯁ ꯇꯧꯔꯒ ꯇꯝꯕꯤꯔꯛꯄꯅꯤꯅ ꯊꯕꯛ ꯐꯪꯕꯒꯤ ꯆꯥꯡꯁꯤꯗ ꯃꯈꯣꯏꯅ ꯌꯥꯝ ꯍꯦꯜꯂꯦꯅ ꯇꯝꯖꯒꯦ ꯑꯗ ꯍꯧꯖꯤꯛꯁꯦ ꯑꯩꯈꯣꯏ ꯃꯅꯤꯄꯨꯔꯗ ꯑꯩꯈꯣꯏꯅ ꯌꯦꯡꯕ ꯌꯥꯕꯁꯦ ꯑꯦꯅꯤ ꯅꯍꯥ ꯑꯃꯅ ꯊꯕꯛ ꯊꯤꯕ ꯃꯇꯝꯗ ꯑꯩꯈꯣꯏꯅ ꯇꯝꯕꯤꯕ ꯀꯣꯔꯁꯁꯦ ꯈꯤꯇꯪ ꯐ꯭ꯌꯨꯆꯔꯤꯁꯇꯤꯛ ꯑꯣꯏꯅ ꯁꯤꯒꯤ ꯀꯣꯔꯁꯁꯤ ꯇꯨꯡ ꯀꯣꯏꯅ ꯀꯌꯥꯝꯅ ꯖꯣꯕꯀꯤ ꯀꯩꯅꯣꯒꯁꯤꯗ ꯐꯪꯕ ꯌꯥꯒꯦ ꯍꯥꯏꯕꯁꯤ ꯌꯦꯡꯍꯧꯕ ꯆꯪꯉꯤ ꯄꯦꯔꯦꯟꯁꯁꯤꯡꯅꯁꯨ ꯒꯥꯏꯗ ꯇꯧꯕꯤꯕ ꯆꯪꯉꯤ ꯀꯩꯅꯣ ꯍꯥꯏꯔꯀꯥꯟꯗ ꯑꯩꯈꯣꯏ ꯑꯣꯜꯋꯦꯁ ꯇꯥꯏꯝ ꯁꯣꯁꯥꯏꯇꯤ ꯂꯩꯔꯤꯁꯦ ꯁꯄ꯭ꯂꯥꯏ ꯑꯦꯟ ꯗꯤꯃꯥꯟꯅꯦ ꯁꯄ꯭ꯂꯥꯏ ꯌꯥꯝ ꯂꯩꯕ ꯗꯤꯃꯥꯟꯅ ꯋꯥꯠꯂꯕ ꯑꯗꯨ ꯑꯣꯏꯇꯥꯔꯒꯗꯤ ꯃꯥꯏ ꯀꯣꯁꯁꯦ ꯁꯨꯝ ꯑꯣꯜꯋꯦꯁ ꯍꯣꯡꯉꯦ ꯑꯦꯟ ꯗꯦꯟ ꯗꯤꯃꯥꯟꯅ ꯌꯥꯝ ꯂꯩꯕ ꯁꯄ꯭ꯂꯥꯏꯁꯤꯅ ꯅꯦꯝꯃꯒꯗꯤ ꯑꯣꯜꯃꯣꯁ ꯄꯣꯠ ꯂꯩꯕꯗꯁꯨ ꯁꯨꯝ ꯀꯣꯁ ꯌꯥꯝ ꯋꯥꯡꯉꯦ ꯆꯞ ꯃꯥꯅꯦ ꯖꯣꯕꯇꯁꯨ ꯀꯩꯅꯣ ꯍꯥꯏꯔꯀꯥꯟꯗ ꯃꯌꯥꯝꯅ ꯇꯝꯂꯤꯅ ꯂꯣꯏ ꯇꯝꯅꯕ ꯐꯤꯜꯗꯁꯨ ꯁꯨꯝ ꯆꯪꯉꯨꯕ ꯑꯗꯨ ꯑꯣꯏꯇꯥꯔꯒꯗꯤ ꯍꯌꯦꯡ ꯊꯕꯛ ꯀꯧꯕꯗ ꯃꯤ 5 ꯀꯧꯕꯗ ꯃꯤ 100 ꯂꯥꯛꯂꯅꯤ ꯍꯥꯏꯁꯦ ꯗꯦꯟ ꯗꯤꯃꯥꯟ ꯏꯁ ꯂꯦꯁ ꯁꯄ꯭ꯂꯥꯏ ꯏꯁ ꯃꯣꯔ ꯑꯗꯨꯅ ꯐ꯭ꯌꯨꯆꯔꯗ ꯃꯅꯤꯄꯨꯔ ꯑꯩꯅ ꯁꯨꯝ ꯎꯖꯕꯗ ꯌꯥꯝꯅ ꯗꯤꯃꯥꯟ ꯂꯩꯒꯗꯕ ꯀꯣꯔꯁꯦꯁꯁꯤꯡ ꯍꯥꯏꯗꯤ ꯐ꯭ꯌꯨꯆꯔꯒꯤ ꯑꯣꯏꯅ ꯀꯣꯔꯁ ꯃꯌꯥꯝ ꯑꯃ ꯂꯩꯔꯤ ꯈꯟꯅꯕꯤꯔꯒ ꯇꯥꯟꯅꯕꯤꯔꯀꯥꯟꯗ ꯑꯩꯈꯣꯏ ꯆꯪꯍꯟꯅꯤꯡꯉꯤ ꯑꯗꯨ ꯀꯝꯃꯨꯅꯤꯇꯤ ꯀꯣꯂꯦꯖꯁꯦ ꯃꯣꯏꯗꯤ ꯑꯣꯜꯋꯦꯁ ꯁꯣꯁꯥꯏꯇꯤꯗ ꯗꯤꯃꯥꯟ ꯂꯩꯕ ꯑꯗꯨꯒꯨꯝꯕ ꯀꯣꯔꯁꯁꯤꯡ ꯑꯌꯥꯝꯕꯅ ꯐꯣꯀꯁ ꯇꯧꯕꯅꯦꯅ ꯊꯝꯖꯒꯦ
0: ꯑꯣꯖꯥ ꯃꯈꯥ ꯑꯃꯨꯛ ꯆꯠꯊꯖꯔꯀꯥꯟꯗ ꯂꯩꯔꯤꯕ ꯂꯩꯉꯥꯛꯁꯤꯒꯤ ꯇꯣꯉꯥꯟ ꯇꯣꯉꯥꯟꯕ ꯁ꯭ꯀꯤꯝ ꯀꯌꯥ ꯑꯃ ꯃꯤꯌꯥꯝꯒꯤ ꯌꯥꯏꯐꯅꯕꯒꯤꯗꯃꯛ ꯈꯨꯟꯅꯥꯏ ꯑꯁꯤꯒꯤ ꯆꯥꯎꯈꯠ ꯊꯧꯔꯥꯡ ꯄꯥꯏꯈꯠꯅꯅꯕꯒꯤꯗꯃꯛꯇ ꯁ꯭ꯀꯤꯝ ꯀꯌꯥ ꯑꯃ ꯑꯩꯈꯣꯏꯒꯤ ꯂꯩꯉꯥꯛꯁꯤꯅꯁꯨ ꯄꯥꯏꯈꯠꯂꯛꯏ ꯂꯩꯔꯤꯕ ꯄꯥꯏꯈꯠꯂꯛꯏꯕ ꯁ꯭ꯀꯤꯝ ꯃꯌꯥꯝꯁꯤ ꯌꯦꯡꯉꯨꯔꯀꯥꯟꯗꯗꯤ ꯑꯩꯈꯣꯏꯒꯤ ꯁꯍꯔꯒꯤ ꯂꯝꯗꯒꯤ ꯂꯥꯞꯊꯣꯛꯅ ꯂꯩꯈ꯭ꯔꯕ ꯑꯩꯈꯣꯏꯒꯤ ꯐꯦꯔꯤ ꯐꯦꯔꯤ ꯑꯦꯔꯤꯌꯥꯁꯤꯡ ꯍꯥꯏꯕꯗꯤ ꯈꯨꯡꯒꯪꯒꯤ ꯂꯝꯁꯤꯡꯗ ꯂꯥꯏꯔꯤꯛ ꯂꯥꯏꯁꯨ ꯅꯤꯡꯊꯤꯅ ꯃꯉꯥꯜ ꯐꯪꯗ꯭ꯔꯕ ꯑꯍꯜ ꯂꯃꯟꯁꯤꯡ ꯃꯔꯨꯑꯣꯏꯅ ꯍꯧꯖꯤꯛꯀꯤ ꯃꯇꯝꯗꯗꯤ ꯅꯍꯥꯁꯤꯡꯁꯨ ꯂꯥꯏꯔꯤꯛ ꯇꯝꯗꯕꯗꯤ ꯑꯗꯨꯃꯛ ꯃꯔꯩꯇ꯭ꯔꯦ ꯍꯥꯏꯖꯔꯤꯕꯣꯖꯥ ꯂꯩꯔꯤꯕ ꯑꯍꯜ ꯂꯃꯟ ꯃꯌꯥꯝ ꯑꯁꯤꯗ ꯂꯩꯉꯥꯛꯀꯤ ꯂꯩꯔꯤꯕ ꯁ꯭ꯀꯤꯝ ꯃꯌꯥꯝꯁꯦ ꯑꯣꯖꯥ ꯌꯧꯍꯜꯂꯤ ꯍꯥꯏꯅ ꯍꯧꯖꯤꯛ ꯍꯧꯖꯤꯛꯃꯛ ꯌꯧꯔꯤ ꯍꯥꯏꯅ ꯈꯟꯕꯤꯕ꯭ꯔꯥ ꯑꯣꯖꯥ ꯅꯠꯇ꯭ꯔꯒꯅ ꯌꯧꯗ꯭ꯔꯒꯗꯤ ꯀꯔꯝꯕ ꯑꯦꯡꯒꯜꯗꯒꯤ ꯌꯧꯍꯟꯕ ꯉꯝꯒꯅꯤ ꯑꯣꯖꯥ ꯈꯔ ꯇꯝꯕꯤ
1: ꯂꯩꯉꯥꯛꯅꯗꯤ ꯑꯩꯈꯣꯏ ꯍꯣꯠꯅꯗꯕ ꯅꯠꯇꯦ ꯍꯣꯠꯅꯩ ꯕꯠ ꯇꯧꯒꯗꯕꯁꯤꯗ ꯑꯩꯈꯣꯏꯅ ꯌꯦꯡꯂꯤꯁꯤ ꯇꯁꯦꯡꯅ ꯍꯥꯏꯔꯀꯥꯟꯗ ꯑꯩꯈꯣꯏꯒꯤ ꯃꯥꯏꯟꯁꯦꯠꯁꯨ ꯌꯥꯝꯅ ꯀꯥꯂꯩꯔꯤꯁꯤ ꯇꯁꯦꯡꯅ ꯑꯁꯤꯒꯨꯝꯕ ꯀꯣꯔꯁ ꯑꯃ ꯂꯩꯔꯤꯗꯅ ꯑꯩꯈꯣꯏꯅ ꯍꯧꯖꯤꯛ ꯃꯃꯥꯡꯗ ꯇꯧꯖꯈꯤꯕ ꯀꯣꯔꯁꯁꯤ ꯒꯣꯔꯃꯦꯟꯅ ꯁ꯭ꯄꯣꯟꯁꯔ ꯇꯧꯕ 100% ꯁ꯭ꯄꯣꯟꯁꯔꯅꯤ ꯇꯝꯕꯒꯤ ꯄꯩꯁꯥ ꯃꯧ ꯆꯪꯗꯦ ꯑꯗ ꯃꯤ 90 ꯇꯝꯅꯕ ꯍꯣꯠꯅꯕꯗ ꯑꯩꯈꯣꯏꯅ ꯑꯦꯗꯚꯔꯇꯤꯁꯃꯦꯟ ꯊꯣꯛꯄꯗ ꯃꯁꯤꯡꯁꯤ ꯁꯨꯕ ꯉꯝꯗꯕ ꯍꯥꯏꯇꯥꯔꯦ ꯃꯁꯤ ꯑꯩꯈꯣꯏꯅ ꯌꯧꯍꯟꯕ ꯉꯝꯗꯕꯒꯤꯔꯥ ꯅꯠꯇ꯭ꯔꯒꯅ ꯃꯌꯥꯝꯅ ꯈꯪꯗ ꯋꯥꯠꯄꯒꯤꯔꯥ ꯑꯗꯨꯃꯁꯨ ꯑꯣꯏꯕ ꯌꯥꯏ ꯀꯩꯅꯣ ꯍꯥꯏꯔꯀꯥꯟꯗ ꯑꯩꯈꯣꯏ DDKUY ꯃꯈꯥꯗ ꯑꯗꯒꯤ ꯁ꯭ꯀꯤꯜ ꯏꯟꯗꯤꯌꯥꯒꯤ ꯃꯈꯥꯗ ꯀꯣꯔꯁ ꯇꯣꯉꯥꯟ ꯇꯣꯉꯥꯟꯕ ꯃꯌꯥꯝ ꯑꯃ ꯄꯤꯔꯤ ꯍꯥꯏꯔꯤꯕꯁꯤꯡꯁꯦ ꯑꯌꯥꯝꯕꯅ ꯄꯩꯁꯥ ꯆꯪꯗꯕ ꯀꯣꯔꯁ ꯉꯥꯛꯇꯅꯤ ꯇꯧꯕꯗꯕꯨ ꯃꯁꯤꯗ ꯑꯩꯈꯣꯏ ꯇꯁꯦꯡꯅ ꯇꯝꯅꯕ ꯑꯩꯅ ꯀꯣꯏꯇꯤ ꯊꯤꯟꯅꯕꯒꯤ ꯇꯥꯏꯞꯇ ꯇꯧꯕꯝꯁꯨ ꯌꯥꯎꯔꯤ ꯑꯗꯨ ꯃꯁꯤ ꯑꯩꯈꯣꯏꯅ ꯂꯩꯉꯥꯛꯇ ꯈꯛꯇꯪ ꯇꯥꯏꯅꯕꯁꯨ ꯌꯥꯗꯦ ꯂꯩꯉꯥꯛꯀꯤ ꯁꯥꯏꯠꯇꯒꯤꯁꯨ ꯃꯁꯤ ꯈꯔ ꯀꯥꯆꯤꯟ ꯀꯣꯏ ꯌꯧꯅ ꯌꯧꯍꯟꯅꯤꯡꯉꯤ ꯏꯕꯟꯁꯦ ꯔꯦꯗꯤꯑꯣ ꯍꯥꯏꯔꯤꯁꯦ ꯃꯌꯥꯝ ꯂꯣꯏ ꯇꯥꯟꯅꯔꯤꯕꯅꯤ ꯑꯗ ꯑꯩꯈꯣꯏꯃꯛꯇ ꯐꯥꯎꯗ ꯐꯜꯂꯦ ꯔꯦꯗꯤꯑꯣꯗ ꯈꯔ ꯍꯦꯟꯅ ꯂꯥꯎꯊꯣꯛꯑꯝꯕꯗꯤ ꯈꯔ ꯍꯦꯟꯅ ꯐꯪꯉꯝꯁꯨ ꯌꯥꯝ ꯆꯥꯅꯤ ꯑꯗꯨꯃꯥꯏꯅ ꯂꯩꯉꯥꯛꯀꯤ ꯂꯩꯔꯤꯕ ꯄ꯭ꯔꯣꯒ꯭ꯔꯥꯝꯁꯤꯡꯁꯤ ꯈꯔ ꯍꯦꯟꯅ ꯃꯌꯥꯝꯗ ꯌꯧꯍꯟꯅꯕ ꯑꯋꯔꯅꯦꯁ ꯂꯦꯚꯦꯜꯗ ꯈꯪꯍꯜꯂꯒꯗꯤ ꯍꯦꯟꯅ ꯀꯥꯟꯅꯅꯤ ꯈꯜꯂꯤ ꯑꯗꯤ ꯀꯩꯅꯣꯗꯤ ꯁ꯭ꯀꯤꯜꯒꯤ ꯑꯣꯏꯕ ꯄ꯭ꯔꯣꯒ꯭ꯔꯥꯝ ꯃꯌꯥꯝ ꯑꯃꯗꯤ ꯂꯩꯔꯕꯅꯤꯅ ꯑꯩꯈꯣꯏ ꯔꯥꯏꯠ ꯄꯔꯁꯟꯗꯨꯗ ꯌꯧꯍꯟꯕ ꯉꯝꯃꯒꯗꯤ ꯑꯩꯅ ꯈꯟꯖꯕꯗ ꯍꯥꯏꯗꯤ ꯌꯧꯍꯟꯕꯒꯤ ꯄꯥꯔꯠꯁꯤꯅꯤ ꯋꯥꯠꯂꯤꯁꯤ ꯑꯗ ꯊꯕꯛ ꯇꯧꯕꯒꯤ ꯄꯥꯔꯠꯇꯗꯤ ꯊꯣꯏꯗꯣꯛꯅ ꯋꯥꯠꯇꯕ꯭ꯔꯥꯅ ꯈꯜꯂꯤ ꯑꯗꯨꯒ ꯑꯃꯅ ꯉꯁꯥꯏꯒꯤ ꯉꯁꯥꯏ ꯄꯟꯕꯤꯈꯤꯕꯗ ꯑꯩꯈꯣꯏꯒꯤ ꯑꯔꯕꯥꯟ ꯑꯦꯔꯤꯌꯥꯗ ꯈꯛꯇꯪ ꯐꯣꯀꯁ ꯇꯧꯕ ꯅꯠꯇꯕ ꯔꯨꯔꯦꯜ ꯑꯦꯔꯤꯌꯥꯁꯤꯡꯗꯁꯨ ꯇ꯭ꯔꯦꯅꯤꯡ ꯁꯦꯟꯇꯔꯁꯤꯡꯁꯦ ꯈꯔ ꯍꯦꯟꯅ ꯁꯦꯝꯒꯠꯄꯤꯕꯒꯤ ꯈꯨꯗꯣꯡꯆꯥꯕ ꯂꯩꯔꯒꯗꯤ ꯉꯁꯥꯏ ꯆꯠꯊꯣꯛ ꯆꯠꯁꯤꯟꯗꯒꯤ ꯄ꯭ꯔꯣꯕ꯭ꯂꯦꯝ ꯂꯩꯕꯁꯤꯡ ꯃꯈꯣꯏꯗꯁꯨ ꯈꯔ
0: career opportunity one on top yagadra kamaina lebi
1: salim si matan da dei yamna hena right question ena thamjage yam phajaba question ni kai gi nora karenga si gi world se da mayam yengi se sustainability the footprint handhaba gai na yamna concept on the live ni ana si gi matam se da koi naturally we na thopa pothok sing adegi handicraft hand adegi we handloom ipot sing se koi gi state kagnatana national level international level yamna pamna ba matam ni this the amaru is sabaka khai banatab yun bhai bas packaging hai bas marketing hai bas yamaru hai akuina traditionally we ne akui artist mayam jena sare loina leire masi aina artist sing sibu mirai badina chade award ti am bhangba aduga ngasai gi mai posi mayam yohun mangam daba khara khaki oina leiramba mayam yawi ana khuina wakal zida akui gi mass production gi concept adegi plus adi khagi craft ki poni mass production kamai yaroi do non le thopi gano kara mind tarodi yagada gi yedana and then kamain taroga sigi pochi market place yohan gadage akui ne have matam da ai manipur da kwai chawba yon mani na leba na taba india da kwai chawba ni yon ma kai kai ge then europe ki ma pan da putop kai kai ge kwai maru is you can reckon yon mangam ba gi skills hai sabag skill le pai le jara bani yon mangam ba marketing to mangam ba adage packaging phajan ba sigi skills je kharag enhance taraga di career amoi ne am phajana sem bi hai ada sai sida ya maru is digital marketing skill content creation ge skill sisinge kharaga improve tawraga di masi a koi career oina chatpa ya banin thamjage then manipur ja koi bamboo ge products yam bajna thukulam ne ana bamboo ge products da koi ubada cham cham na koi na khale bamboo jibu kaisina duino na si sabo jama koi nga ngoge tarak padu aduna te koi acho cho bo koi hotel da di hostel ge chalu kanda koi thongnau ge padar se bamboo na ga sabo yam na ga nan ga jane bamboo na saraga adagi tongan da bamboo ki products varieties of products thengare ana khoi sida manipur je khoi resource leite aina khoi raw material leite leite khanma do bamboo si de marang kai na hobo pot oi banina masida su wakhan khara hena khanda bai aide am artistic oi ba me am su leire ne talent su leira bani but sabakak na tab yon ba hai ba marketing hai base adom da khara hena focus toroga di masi pajana ya ne na thamjage
0: jana su thambi ki ba digital skills ki matang da lachara kanda digital skills am su technology ki training center se o ja mapam mapum ka ya ma da hang to pasu ko na adom uri o ja ko ki training center se da changa ga training to bu gi sang sina yam na ka hena ne ba na hasing ni marakta hairi ba maya ma si da gi ku na na ba ku ki tangai fa da na o jana su thambi ki ba marketing skills digital skills se what pa number mo rakanda ko gi career opportunity oi be aba dugum ba taka ke ama mang ba gi fim mom de lai ro ja hari ba maya ma si ki rakanda digital skills some song technology training center se ja sina na ha si da ma tokram na kana ba pi ba ge ja tang tham bi
1: salim si metang da khoi da kare si awareness den tham jage ke no har kan da digital skills da khoi ni yeng ba understand how is it like current trends da video editing skill video number ge skill then ai ge live put me am sida sai gi ai ge coding gi me am le kre skill tongan tongan ba khoi na digital skill na khoi na pa ba ya ba sida chang ba ya ba me am le kre and high rising si akhoi government ge site su with ben tongan tongan ba me am na su honari khoi nelit ke le me am through da ge tongan tong ba jaga sing da akhoi ge center le ra ga tam ba ya ba ge opportunities le ta to ba da bu tamning bagi pamba pokpojine amda kalaris tamning bagi pamba pokpoje krai lakchun ra kana sita maga sikana ni ena khangbaje awareness yamda kale kai gi nora kana hojekti digital gi skill I for example recently aina haijaba podcast ki se sigi matang da aina posam thagale so maina freelancer ama video editor ama pamjeyen karai kai di mi thajala ke kana patna da gi mumbai da gi delhi da gi mam thale resumes kai nora ka city distance depend taw de aina video do thagrani mana edit tawrani adu tharaka doine aduna sigi skill jing ja khuina lehauta ga di manipur da phamna phamna pithri pumba jaga khuring mak se akhoi gi client oina thabak to bi aba ga opportunity leiba jaga ni aduna tong an tong ma hujik new trend oina lai ji kaino video editing skill gumba adegi prompt engineer gain le mam se ai thole mam ji gi sina bhai ba then tong an tong an ba content writer content creation le mam so hujik na ha jing le yam na hujik trend oi riba koi bloggers adegi content creators ben youtube ki deriba facebook ki le mam se mo is self employed ne masa ma tanta galoina na atu some top people shame yaure masa maron dom lepsa bangama bani magi live income jena sai gi tonga na khogi gomengi thabak thabak en thibai ma hota gomengi thabak achowa to amadagi hena income lakpi yauri bani ꯑꯗꯨꯅ ꯁꯤꯒꯨꯝꯕ ꯃꯌꯥꯝꯁꯤꯗ ꯈꯔ ꯍꯦꯟꯅ ꯊꯥꯗꯔꯒ ꯐ꯭ꯌꯨꯆꯔꯗ ꯂꯥꯛꯀꯗꯕ ꯁ꯭ꯀꯤꯜꯁꯤꯡꯗ ꯀꯥꯟꯅꯕ ꯂꯧꯕ ꯌꯥꯏ. ꯑꯩꯈꯣꯏꯒꯤ ꯏꯟꯁꯇꯤꯇ꯭ꯌꯨꯠꯁꯤꯡꯁꯤꯅ ꯄꯤꯔꯤꯕ ꯀꯥꯟꯅꯕꯁꯤꯡꯁꯦ ꯑꯀꯥꯝ ꯄꯥꯠꯇ ꯂꯩꯔꯤꯕ ꯅꯤꯂꯤꯠꯁꯦ ꯃꯇꯝ ꯃꯇꯝꯒꯤ ꯃꯇꯨꯡ ꯏꯟꯅ ꯉꯁꯥꯏꯒꯤ ꯀꯣꯔꯁ ꯃꯌꯥꯝ ꯑꯃ ꯏꯟꯇ꯭ꯔꯣꯗ꯭ꯌꯨꯁ ꯇꯧꯏ. ꯏꯚꯟ ꯑꯩꯁꯤ ꯆꯠꯅꯤꯡꯕꯒ ꯌꯥꯝ ꯌꯥꯎꯋꯦꯕ, ꯇꯝꯅꯤꯡꯕ ꯌꯥꯝꯅ ꯌꯥꯎꯕ ꯀꯣꯔꯁ ꯌꯥꯝ ꯌꯥꯎꯋꯦꯕ. ꯁꯦ ꯐꯣꯔ ꯑꯦꯛꯖꯥꯝꯄꯜ ꯑꯩꯈꯣꯏꯒꯤ ꯗꯦꯇꯥ ꯁꯥꯏꯟꯇꯤꯁꯀ ꯍꯥꯏꯔꯤꯕ ꯗꯦꯇꯥ ꯏꯁ ꯅꯦꯛꯁ ꯑꯩꯈꯣꯏꯒꯤ ꯔꯤꯁꯣꯔꯁ ꯍꯥꯏꯅꯤ, ꯅꯦꯛꯁ ꯒꯣꯜ ꯍꯥꯏꯅꯤ. ꯑꯗ ꯁꯤ ꯀꯃꯥꯏꯅ ꯀꯩꯅꯣ ꯁꯤꯅꯅꯤ ꯍꯥꯏꯕꯒꯤ ꯀꯣꯔꯁ, ꯑꯗꯩ ꯁꯣꯔꯠ ꯇꯥꯔꯝ ꯀꯣꯔꯁ ꯌꯥꯎꯏ, ꯂꯣꯡ ꯇꯥꯔꯝ ꯀꯣꯔꯁ ꯌꯥꯎꯏ, ꯑꯩ ꯏꯁꯥꯐꯥꯎꯗ ꯍꯧꯖꯤꯛ ꯇꯝꯅꯤꯡꯕ ꯀꯣꯔꯁ ꯃꯌꯥꯝ ꯂꯩꯔꯤ ꯍꯥꯏꯕ. ꯑꯗ ꯌꯥꯝ ꯃꯔꯨꯑꯣꯏꯔꯤꯁꯤ ꯅꯍꯥꯁꯤꯡꯗ ꯁꯤꯒꯤ ꯏꯒꯔꯅꯦꯁ ꯑꯣꯐ ꯂꯔꯅꯤꯡꯁꯦ ꯁꯤ ꯂꯩꯔꯒꯗꯤ ꯐꯪꯗꯤ ꯐꯪꯅꯤ ꯍꯥꯏꯅ ꯈꯟꯖꯒꯦ. ꯏꯟꯁꯇꯤꯇ꯭ꯌꯨꯠ ꯈꯛꯀꯤ ꯋꯥꯔꯤꯁꯨ ꯅꯠꯇꯦ, ꯍꯧꯖꯤꯛꯇꯤ ꯇꯣꯉꯥꯟ ꯇꯣꯉꯥꯟꯕ ꯑꯩꯈꯣꯏ ꯑꯣꯟꯂꯥꯏꯟꯒꯤ ꯄ꯭ꯂꯦꯠꯐꯣꯝ ꯃꯌꯥꯝ ꯑꯃ ꯂꯔꯅꯤꯡ ꯄ꯭ꯂꯦꯠꯐꯣꯝ ꯃꯌꯥꯝ ꯂꯩꯔꯤ. ꯁꯤꯗꯁꯨ ꯑꯩꯅ ꯇꯝꯅꯤꯡꯉꯤꯕ ꯀꯣꯔꯁ ꯈꯨꯗꯤꯡꯃꯛꯇꯣ ꯌꯨꯝꯗ ꯐꯝꯃꯒ ꯁꯦꯜꯐ ꯂꯔꯅꯤꯡꯒꯤ ꯃꯣꯠꯇ ꯇꯝꯕꯁꯨ ꯌꯥꯏ. ꯁꯤꯒꯤ ꯄꯣꯠꯁꯤ ꯃꯌꯥꯝꯗ ꯑꯣꯏꯔꯛꯄ ꯌꯥꯕꯁꯤꯡ ꯈꯪꯍꯟꯕ, ꯑꯗꯨꯒ ꯇꯝꯅꯤꯡꯕꯒꯤ ꯑꯄꯥꯝꯕ ꯂꯩꯕ, ꯁꯤ ꯑꯣꯏꯔꯒꯗꯤ ꯌꯥꯝ ꯍꯦꯟꯅ ꯀꯥꯟꯅꯕ ꯐꯪꯅꯤ ꯍꯥꯏꯅ ꯊꯝꯖꯒꯦ.
0: ꯃꯈꯥ ꯑꯃꯨꯛ ꯆꯠꯊꯖꯔꯀꯥꯟꯗ ꯑꯣꯖꯥꯅꯁꯨ ꯃꯃꯥꯡ ꯊꯛꯇ ꯄꯟꯕꯤꯈꯤꯕ ꯑꯩꯈꯣꯏꯒꯤ ꯂꯩꯉꯥꯛꯀꯤ ꯊꯕꯛꯇ ꯃꯤꯠꯌꯦꯡ ꯊꯝꯃꯛꯄ ꯍꯥꯏꯕ ꯋꯥꯐꯝ ꯑꯗꯨ ꯂꯥꯛꯆꯔꯀꯥꯟꯗ, ꯍꯧꯖꯤꯛꯀꯤ ꯃꯇꯝꯗ ꯂꯩꯔꯤꯕ ꯃꯍꯩꯔꯣꯏꯁꯤꯡ ꯃꯔꯨꯑꯣꯏꯅ ꯍꯥꯏ ꯁ꯭ꯀꯨꯜ ꯂꯦꯚꯦꯜꯗꯒꯤ ꯍꯧꯔꯀꯥꯟꯗ ꯑꯩꯈꯣꯏ ꯌꯨꯅꯤꯚꯔꯁꯤꯇꯤ ꯂꯦꯚꯦꯜꯗ ꯇꯝꯕ ꯃꯍꯩꯔꯣꯏꯁꯤꯡ ꯑꯁꯤ ꯐꯥꯎꯕ ꯑꯗꯨꯃꯛ ꯂꯩꯉꯥꯛꯀꯤ ꯊꯕꯛꯇ ꯇꯥꯔꯒꯦꯠ ꯇꯧꯔꯒ ꯃꯍꯩ ꯇꯝꯕꯒꯤ ꯐꯤꯕꯝ ꯑꯃꯗ ꯑꯗꯨꯃꯛ ꯂꯩꯕ ꯑꯣꯖꯥ, ꯑꯁꯤꯒꯨꯝꯕ ꯋꯥꯈꯜꯂꯣꯟ ꯃꯌꯥꯝ ꯑꯁꯤꯅ ꯃꯔꯝ ꯑꯣꯏꯔꯀꯥꯟꯗ ꯃꯁꯥꯒꯤ ꯂꯩꯖꯔꯤꯕ ꯁ꯭ꯀꯤꯜꯁꯤꯡ ꯃꯌꯥꯝ ꯑꯗꯣ ꯑꯣꯃꯤꯠ ꯇꯧꯔꯒ ꯊꯝꯖꯤꯜꯂꯀꯥꯟꯗ ꯗꯤꯐꯪ ꯇꯧꯍꯜꯂꯛꯄ, ꯑꯗꯨꯅ ꯃꯔꯝ ꯑꯣꯏꯔꯀꯥꯟꯗ ꯃꯁꯥꯒꯤ ꯑꯦꯛꯁꯄ꯭ꯂꯣꯔ ꯇꯧꯅꯅꯕꯒꯤ ꯈꯨꯗꯣꯡꯆꯥꯕꯁꯤ ꯃꯁꯥ ꯈꯪꯍꯟꯗꯅ ꯃꯥꯡꯖꯕꯒꯤ ꯇꯥꯡꯀꯛ ꯑꯃꯗ ꯂꯩꯕ ꯑꯣꯖꯥ. ꯍꯥꯏ ꯁ꯭ꯀꯨꯜ ꯂꯦꯚꯦꯜꯗ ꯂꯩꯔꯤꯕ ꯑꯉꯥꯡꯁꯤꯡ ꯑꯃꯁꯨꯡ ꯀꯣꯂꯦꯖ ꯂꯦꯚꯦꯜꯗ ꯒ꯭ꯔꯦꯖꯨꯑꯦꯁꯟ ꯇꯝꯃꯤꯕ ꯑꯉꯥꯡꯁꯤꯡꯁꯤꯗꯒꯤ ꯍꯧꯔꯀꯥꯟꯗ ꯃꯁꯥꯅ ꯃꯁꯥꯕꯨ ꯊꯕꯛ ꯄꯤꯖꯕ, ꯖꯣꯕ ꯁꯤꯀꯔ ꯅꯠꯇꯕ ꯖꯣꯕ ꯀ꯭ꯔꯤꯌꯦꯇꯔ ꯑꯣꯏꯅꯕꯒꯤꯗꯃꯛꯇ ꯑꯣꯖꯥ ꯀꯔꯤ ꯀꯔꯝꯕ ꯃꯤꯟꯁ ꯄꯥꯏꯈꯠꯄꯤꯕꯒꯤ ꯑꯣꯖꯥꯅ ꯈꯔ ꯇꯝꯕꯤꯌꯨ.
1: ꯁꯥꯔꯒꯤ ꯄꯟꯕꯤꯒꯤꯗꯤ ꯌꯥꯝ ꯐꯩ. ꯑꯌꯥꯝꯕꯅ ꯑꯩꯈꯣꯏ ꯄꯥꯝꯃꯤꯁꯤꯗꯤ ꯒꯣꯔꯃꯦꯟꯒꯤ ꯖꯣꯕ ꯍꯥꯏꯔꯒꯗꯤ ꯂꯣꯏꯔꯦ, ꯂꯣꯏ ꯄꯥꯝꯃꯦ ꯅꯠꯇ꯭ꯔꯥ? ꯑꯗꯨꯗ ꯃꯌꯥꯝ ꯇꯥꯟꯅꯔꯤꯁꯦ. ꯕꯠ ꯑꯗꯨꯕꯨ ꯑꯩꯈꯣꯏꯅ ꯈꯪꯒꯗꯕꯁꯤ ꯒꯣꯔꯃꯦꯟꯅ ꯑꯩꯈꯣꯏ ꯂꯣꯏꯅꯃꯛ ꯊꯕꯛ ꯄꯤꯕ ꯉꯝꯕ ꯅꯠꯇꯦ. ꯑꯗꯨꯅ ꯒꯣꯔꯃꯦꯟꯅ ꯄꯤꯕ ꯉꯝꯕꯒꯤ ꯂꯤꯃꯤꯠ ꯃꯁꯤꯡ ꯑꯩꯈꯣꯏ ꯂꯤꯃꯤꯇꯦꯗ ꯑꯣꯏ. ꯑꯗꯨ ꯑꯣꯏꯇꯥꯔꯒꯗꯤ ꯑꯩꯈꯣꯏ ꯑꯣꯞꯁꯟꯁꯤꯡꯁꯤ ꯊꯤꯕ ꯆꯪꯉꯤ. ꯏꯁꯥꯅ ꯏꯁꯥꯕꯨ ꯊꯕꯛ ꯄꯤꯖꯒꯦ ꯍꯥꯏꯇꯥꯔꯗꯤ ꯑꯍꯥꯟꯕꯗ ꯗꯔꯀꯥꯔ ꯂꯩꯔꯤꯁꯦ ꯀꯩꯅꯣ ꯍꯥꯏꯔꯒꯗꯤ ꯑꯩꯈꯣꯏ ꯏꯁꯥꯅ ꯏꯁꯥꯁꯦ ꯑꯅꯧꯕ ꯁ꯭ꯀꯤꯜ ꯇꯥꯟꯁꯤꯟꯕꯁꯦ ꯌꯥꯝꯅ ꯃꯔꯨ ꯑꯣꯏ. ꯁꯤꯗ ꯍꯥꯏꯅꯕ ꯂꯩ, ꯏꯐ ꯌꯨ ꯑꯥꯔ ꯗꯨꯋꯤꯡ ꯗ ꯁꯦꯝ ꯊꯤꯡ ꯑꯦꯟ ꯑꯦꯛꯁꯄꯦꯛꯇꯤꯡ ꯑ ꯗꯤꯐ꯭ꯔꯦꯟ ꯔꯤꯖꯜꯠ ꯗꯦꯠ ꯏꯁ ꯏꯟꯁꯦꯅꯤꯇꯤ ꯗꯅ ꯇꯧꯔꯤꯕ ꯊꯕꯛꯁꯤ ꯆꯞ ꯃꯥꯟꯅꯅ ꯇꯧꯕ, ꯔꯤꯖꯜꯠ ꯑꯦꯛꯁꯄꯦꯛ ꯇꯣꯉꯥꯟꯅ ꯇꯧꯕ, ꯑꯗꯨ ꯑꯣꯏꯇꯥꯔꯗꯤ ꯃꯗꯨ ꯑꯉꯥꯎꯕꯒꯤ ꯊꯕꯛꯅꯤꯗꯅ. ꯀꯩꯅꯣ ꯍꯥꯏꯔꯒ ꯁꯤ ꯃꯇꯥꯡꯗ ꯑꯩꯈꯣꯏ ꯈꯪ ꯌꯥꯕꯁꯤ ꯑꯅꯧꯕ ꯊꯕꯛ ꯑꯃ ꯇꯧꯒꯦ ꯍꯥꯏꯔꯗꯤ ꯑꯅꯧꯕ ꯁ꯭ꯀꯤꯜ ꯑꯃ ꯆꯪꯉꯤ. ꯑꯗꯨꯅ ꯑꯩꯅ ꯁ꯭ꯀꯤꯜ ꯑꯅꯧꯕ ꯑꯅꯧꯕ ꯁ꯭ꯀꯤꯜ ꯃꯌꯥꯝꯁꯤ ꯇꯝꯁꯤꯜꯂꯒꯗꯤ ꯑꯗꯨꯒꯤ ꯑꯔꯅꯤꯡ ꯑꯣꯄꯣꯔꯆꯨꯅꯤꯇꯤ ꯂꯩꯔꯛꯄ ꯌꯥꯏ, ꯃꯗꯨꯅ ꯑꯩꯒꯤ ꯄ꯭ꯔꯣꯐꯦꯁꯟ ꯑꯣꯏꯔꯛꯄ ꯌꯥꯏ. ꯁꯦ ꯐꯣꯔ ꯑꯦꯛꯖꯥꯝꯄꯜ ꯁꯦ ꯑꯩ ꯉꯔꯥꯡꯒꯤ ꯄꯟꯖꯒꯦꯕ, ꯑꯩꯅ ꯊꯦꯡꯅꯖꯩ ꯑꯉꯥꯡꯁꯤ ꯀꯨꯟ ꯁꯨꯕꯗ ꯉꯥꯏꯔꯤ, ꯃꯆꯤꯟ ꯃꯅꯥꯎ ꯇ꯭ꯋꯤꯟꯅꯤ. ꯑꯩ ꯃꯉꯣꯟꯗ ꯀꯦꯃꯦꯔꯥꯁꯤ ꯂꯩꯒꯦ ꯆꯠꯄ ꯃꯇꯝꯗ ꯃꯥ ꯍꯥꯏꯁꯦ ꯃꯥꯁꯦ ꯐꯣꯇꯣꯒ꯭ꯔꯥꯐꯔꯅꯤ, ꯂꯨꯍꯣꯡꯕꯒꯤ ꯐꯣꯇꯣ ꯀꯥꯞꯄ ꯆꯠꯂꯤꯁꯨ ꯍꯥꯏ, ꯆꯍꯤ ꯀꯨꯟ ꯁꯨꯗ ꯉꯥꯏꯔꯤꯀꯣ, ꯑꯗ ꯁꯦꯀꯦꯟ ꯏꯌꯔ ꯀꯥꯔꯦ ꯍꯥꯏ, ꯃꯥꯒꯤ ꯃꯣꯕꯥꯏꯜ ꯌꯣꯟꯕꯒꯤ ꯗꯨꯀꯥꯟ ꯑꯃꯁꯨ ꯂꯩ ꯍꯥꯏ, ꯑꯗꯒꯤ ꯃꯥ ꯐꯣꯟ ꯁꯦꯝꯕꯒꯤ ꯇ꯭ꯔꯦꯅꯤꯡꯁꯨ ꯂꯣꯏꯔꯦ ꯍꯥꯏ. ꯇꯣꯏ ꯇꯥꯔꯒꯗꯤ ꯃꯥꯅ ꯒꯣꯔꯃꯦꯟꯒꯤ ꯖꯣꯕ ꯊꯤꯔꯒ ꯂꯩꯅꯤꯡꯉꯝꯒꯗ꯭ꯔꯥ? ꯃꯥꯏ ꯍꯪꯉꯦ, ꯅꯪ ꯐꯣꯇꯣ ꯀꯥꯞꯄ ꯆꯠꯄꯁꯤ ꯂꯨꯄꯥ ꯀꯌꯥ ꯐꯪꯉꯦꯗꯅ. ꯂꯨꯍꯣꯡꯕꯒ ꯃꯣꯏ ꯇꯥꯏ ꯂꯨꯄꯥ ꯂꯤꯁꯤꯡ ꯇꯔꯦꯠ ꯅꯤꯄꯥꯟꯗꯩ ꯍꯧꯔꯒ ꯂꯨꯄꯥ ꯂꯤꯁꯤꯡ ꯌꯥꯝ ꯌꯥꯝꯈ꯭ꯔꯦ, ꯍꯥꯏꯗꯤ ꯅꯣꯡꯃꯒꯤ ꯑꯣꯏꯅ ꯂꯨꯍꯣꯡꯕꯒꯤ ꯅꯠꯇꯦ, ꯑꯩꯅ ꯉꯁꯥꯏ ꯄꯣꯗꯀꯥꯁꯀꯤꯗꯨ ꯅꯪꯅ ꯀꯥꯞꯄꯗꯤ ꯀꯌꯥ ꯂꯧꯅꯤꯒ ꯍꯪ ꯍꯥꯏꯕ ꯍꯪꯕꯗ ꯅꯣꯡꯃꯗ ꯑꯗꯨꯒꯤ ꯄꯣꯇꯦꯟꯁꯦꯜ ꯂꯩꯈ꯭ꯔꯕꯅꯤ. ꯗꯦꯟ ꯍꯥꯏꯗꯤ ꯁꯤꯒꯤ ꯂꯦꯚꯦꯜꯁꯤꯗꯒꯤ ꯅꯍꯥꯁꯤꯡꯁꯤꯅ ꯒꯣꯔꯃꯦꯟꯒꯤ ꯖꯣꯕ ꯉꯥꯏꯕ ꯈꯛ ꯅꯠꯇꯅ ꯑꯅꯧꯕ ꯁ꯭ꯀꯤꯜꯁꯤꯡꯗ ꯐꯣꯀꯁ ꯇꯧꯍꯧꯔꯒꯗꯤ ꯍꯦꯟꯅ ꯑꯩꯈꯣꯏꯒꯤ ꯒꯣꯔꯃꯦꯟ ꯈꯛꯇ ꯗꯤꯄꯦꯟꯗ ꯇꯧꯕꯁꯤ ꯑꯣꯏꯔꯣꯏꯅ ꯊꯝꯖꯒꯦ. ꯑꯗ ꯁ꯭ꯋꯥꯏꯗ ꯌꯥꯝ ꯇꯝꯅꯤꯡꯕ ꯁ꯭ꯀꯤꯜ ꯈꯔ ꯂꯩ, ꯑꯩꯈꯣꯏ ꯁꯦꯂꯤꯡ ꯁ꯭ꯀꯤꯜꯁꯦ, ꯄꯣꯠ ꯌꯣꯟꯕꯒꯤ ꯁ꯭ꯀꯤꯜꯁꯦ. ꯀꯩꯅꯣ ꯍꯥꯏꯔꯒꯅ ꯑꯩꯈꯣꯏ ꯃꯤ ꯃꯔꯛꯇ ꯂꯩꯗꯣꯏꯅꯤ, ꯄꯣꯠ ꯌꯣꯟꯗꯣꯏꯁꯤ ꯃꯤ ꯃꯁꯦꯟꯅ ꯌꯣꯟꯗꯣꯏꯅꯤ. ꯑꯗ ꯁꯦꯂꯤꯡ ꯁ꯭ꯀꯤꯜꯁꯤꯕꯨ ꯂꯩꯔꯕ, ꯑꯗꯨ ꯑꯣꯏꯇꯥꯔꯗꯤ ꯑꯦꯅꯤꯋꯦꯌꯔꯗ ꯁꯤꯒꯤ ꯁ꯭ꯀꯤꯜ ꯂꯩꯒꯤ ꯃꯤꯁꯦ ꯁꯨꯡꯃꯥꯡ ꯃꯥꯡꯗꯦ. ꯗꯦꯟ ꯅꯦꯒꯣꯁꯤꯌꯦꯁꯟ ꯁ꯭ꯀꯤꯜ, ꯃꯤ ꯑꯃꯒ ꯅꯦꯒꯣꯁꯤꯌꯦꯠ ꯇꯧꯕꯒꯤ ꯁ꯭ꯀꯤꯜꯁꯦ ꯁꯤ ꯊꯦꯡꯅꯗꯧꯕ ꯂꯩꯔꯕꯅꯤ. ꯑꯦꯅꯤꯋꯦꯌꯔ ꯋꯤ ꯑꯥꯔ ꯅꯦꯒꯣꯁꯤꯌꯦꯇꯤꯡ, ꯑꯗ ꯁꯤꯒꯤ ꯁꯤꯒꯨꯝꯕ ꯁ꯭ꯀꯤꯜ ꯃꯌꯥꯝꯁꯦ ꯑꯞꯒ꯭ꯔꯦꯗ ꯇꯧꯍꯧꯕ. ꯑꯦꯛꯖꯥꯝꯄꯜ ꯑꯃ ꯄꯤꯖꯒꯦ, ꯉꯜꯂꯤꯉꯩ ꯃꯇꯝꯗ ꯊꯦꯡꯅꯈꯤꯕ ꯌꯥꯝ ꯑꯍꯜꯂꯝꯅ ꯍꯥꯏꯕꯤꯕ ꯂꯩ, ꯑꯩꯈꯣꯏꯒꯤ ꯏꯟꯁꯨꯔꯦꯟꯁꯀꯤ ꯑꯦꯖꯦꯟꯁꯤꯡꯁꯦ ꯗꯦ ꯑꯥꯔ ꯑꯦꯛꯁꯄꯔꯠ ꯏꯟ ꯗ ꯁꯦꯂꯤꯡ. ꯃꯣꯏꯅ ꯌꯣꯟꯕꯗ ꯀꯩꯀꯩ ꯆꯪꯒꯦ ꯍꯥꯏꯇꯥꯔꯗꯤ ꯆꯦ ꯑꯃ ꯀꯣꯂꯣꯝꯒ ꯆꯪꯉꯦ. ꯍꯧꯖꯤꯛꯇꯤ ꯑꯃꯨꯛ ꯏꯟꯇꯔꯅꯦꯠ ꯁꯣꯐꯋꯦꯌꯔꯒ ꯂꯥꯛꯈ꯭ꯔꯕꯅꯤ, ꯑꯗꯨꯕꯨ ꯑꯗꯨꯝ ꯆꯪꯗ꯭ꯔꯦ. ꯑꯗꯨꯅ ꯉꯁꯥꯏꯒꯤ ꯁꯦꯜꯁꯄꯨ ꯍꯩꯔꯕ, ꯅꯪ ꯑꯦꯅꯤꯊꯤꯡ ꯌꯨ ꯀꯦꯟ ꯁꯦꯜ. ꯑꯗꯨꯅ ꯁ꯭ꯀꯤꯜ ꯃꯌꯥꯝ ꯃꯔꯛꯇꯒꯤ ꯃꯤ ꯂꯣꯏꯅꯕꯒꯤ ꯁ꯭ꯀꯤꯜ, ꯌꯣꯟꯕꯒꯤ ꯁ꯭ꯀꯤꯜ ꯃꯌꯥꯝꯁꯦ ꯁꯤ ꯍꯥꯞꯆꯤꯜꯂꯒꯗꯤ ꯑꯦꯝꯄ꯭ꯂꯣꯏꯕꯤꯂꯤꯇꯤꯗ ꯑꯗꯨꯛꯀꯤ ꯃꯇꯤꯛ ꯅꯍꯥꯁꯤꯡꯗ ꯍꯦꯟꯅ ꯍꯦꯟꯅ ꯀꯥꯟꯅꯒꯅꯤ ꯍꯥꯏꯅ ꯊꯝꯖꯒꯦ.
0: ꯁ꯭ꯀꯤꯜ ꯗꯤꯕꯂꯞꯃꯦꯟ ꯄ꯭ꯔꯣꯒ꯭ꯔꯥꯝ ꯂꯩꯔꯤꯕ ꯄ꯭ꯔꯣꯒ꯭ꯔꯥꯝ ꯑꯁꯤꯒꯤ ꯈꯨꯊꯥꯡꯗ ꯑꯩꯈꯣꯏꯒꯤ ꯂꯝꯗꯝ ꯑꯁꯤꯒꯤ ꯅꯍꯥ ꯑꯣꯏꯔꯤꯕ ꯅꯨꯄꯤꯁꯤꯡ ꯑꯁꯤ
1: ꯆꯥꯎꯅ ꯀꯥꯟꯅꯕ ꯐꯪꯅꯤ ꯈꯜꯂꯤ ꯑꯗꯨꯒ ꯇ꯭ꯔꯦꯅꯤꯡ ꯃꯌꯥꯝ ꯂꯩꯔꯤ ꯇ꯭ꯔꯦꯅꯤꯡꯁꯤꯡꯁꯤ ꯌꯥꯎꯔꯕ ꯃꯇꯨꯡꯗ ꯌꯨꯝꯗ ꯂꯩꯅ ꯂꯩꯅ ꯇꯧꯕ ꯌꯥꯕ ꯑꯗꯒꯤ ꯂꯩꯀꯥꯏꯗ ꯁꯨꯝ ꯇꯧꯕ ꯌꯥꯕ ꯂꯣꯀꯦꯂꯥꯏꯁ ꯑꯣꯏꯅ ꯇꯧꯕ ꯌꯥꯝ ꯂꯥꯞꯅ ꯆꯠꯇ꯭ꯔꯒꯁꯨ ꯁꯤꯒꯨꯝꯕ ꯇ꯭ꯔꯦꯅꯤꯡ ꯃꯌꯥꯝꯁꯦ ꯌꯥꯎꯁꯤꯜꯂꯒꯗꯤ ꯐꯣꯔ ꯑꯦꯛꯖꯥꯝꯄꯜ ꯍꯦꯟꯂꯨꯝ ꯍꯥꯏꯔꯁꯨ ꯁꯨꯝꯅꯈꯛ ꯐꯤꯁ ꯍꯥꯏꯕ ꯅꯠꯇꯕ ꯍꯥꯏꯗꯤ ꯑꯅꯧꯕ ꯃꯣꯗꯦꯜꯒꯤ ꯉꯁꯥꯏ ꯍꯥꯏꯖꯕꯗꯣ ꯁꯥꯔꯒ ꯀꯔꯤ ꯀꯔꯤ ꯑꯅꯧꯕ ꯁ꯭ꯀꯤꯜ ꯍꯥꯞꯆꯤꯟꯕ ꯌꯥꯔꯤ ꯀꯔꯤ ꯀꯔꯤ ꯇꯦꯛꯅꯣꯂꯣꯖꯤ ꯁꯤꯖꯤꯟꯅꯕ ꯌꯥꯒꯦ ꯗꯦꯟ ꯑꯩꯈꯣꯏ ꯐꯨꯗ ꯄ꯭ꯔꯣꯁꯦꯁꯤꯡꯗ ꯍꯥꯏꯔꯁꯨ ꯑꯩꯈꯣꯏꯒꯤ ꯃꯩꯔꯥꯒꯤ ꯃꯦꯗꯥꯝ ꯁꯨꯕ꯭ꯔꯥꯅ ꯇꯧꯔꯒ ꯍꯧꯖꯤꯛ ꯃꯥꯅ ꯂꯦꯞꯄ ꯂꯩꯇꯅ ꯇ꯭ꯔꯦꯅꯤꯡꯁꯤ ꯌꯥꯝ ꯄꯤ ꯑꯗꯨꯅ ꯍꯧꯖꯤꯛꯇꯤ ꯂꯩꯀꯥꯏ ꯂꯩꯀꯥꯏꯗ ꯉꯁꯥꯏꯒꯤ ꯑꯩꯈꯣꯏ ꯃꯄꯥꯟꯗ ꯇꯥꯡꯂꯝꯕ ꯄꯣꯠ ꯃꯌꯥꯝ ꯑꯃ ꯃꯇꯝꯗ ꯃꯣꯔꯦꯗꯒꯤ ꯄꯨꯁꯤꯜꯂ ꯆꯥꯔꯝꯃꯤꯅꯦ ꯑꯩꯈꯣꯏ ꯇꯨꯝꯕ ꯍꯧꯒꯠꯂꯛꯄꯗꯒ ꯍꯩ ꯆꯥꯅꯤꯡꯉꯤ ꯍꯥꯏꯁꯦ ꯃꯣꯔꯦꯒꯤ ꯄꯣꯠ ꯆꯥꯔꯝꯕꯅꯤ ꯍꯧꯖꯤꯛ ꯎꯈꯤꯗ꯭ꯔꯦ ꯁꯨꯃꯥꯏꯅ ꯇꯧꯗꯅ ꯑꯩꯈꯣꯏ ꯔꯤꯄ꯭ꯂꯦꯁ ꯇꯧꯔꯤꯕ ꯃꯌꯥꯝꯁꯦ ꯁꯤ ꯃꯌꯥꯝꯁꯦ ꯑꯩꯈꯣꯏ ꯇꯧꯕ ꯉꯝꯃꯒꯗꯤ ꯑꯗꯨ ꯀꯩꯗ ꯀꯥꯂꯦꯀꯟ ꯁ꯭ꯀꯤꯂꯤꯡꯅꯤ ꯑꯣꯏꯔꯒꯗꯤ ꯁꯦꯟꯃꯤꯠꯂꯣꯟꯗ ꯌꯥꯝ ꯆꯥꯎꯅ ꯃꯇꯦꯡ ꯄꯥꯡꯅꯤ ꯑꯗꯨꯒ ꯗꯤꯄꯦꯟꯗꯦꯟꯁꯤ ꯄꯩꯁꯥꯁꯦ ꯑꯩꯈꯣꯏ ꯐꯦꯃꯤꯂꯤꯗ ꯂꯩꯔꯒ ꯍꯁꯕꯦꯟꯗ ꯈꯛꯇꯪ ꯄꯩꯁꯥ ꯇꯥꯡꯉꯒ ꯂꯩꯕꯁꯦ ꯅꯨꯡꯉꯥꯏꯕ ꯊꯕꯛ ꯅꯠꯇꯦ ꯃꯁꯥꯒꯤ ꯏꯟꯀꯝ ꯂꯩꯖꯔꯕ ꯑꯗꯨ ꯑꯣꯏꯇꯥꯔꯒꯗꯤ ꯍꯦꯟꯅ ꯀꯥꯟꯅꯅꯤ ꯑꯗꯨꯒ ꯃꯔꯨꯑꯣꯏꯅ ꯐꯥꯏꯅꯥꯟꯁꯤꯌꯦꯜ ꯂꯤꯇꯔꯦꯁꯤ ꯄꯥꯔꯠ ꯀꯩꯅꯣ ꯍꯥꯏꯔꯒꯅ ꯄꯩꯁꯥꯁꯤ ꯋꯥꯅ ꯈꯔ ꯇꯥꯟꯁꯤꯟꯖꯔꯦ ꯈꯔ ꯂꯩꯔꯒ ꯄꯩꯁꯥꯁꯦ ꯑꯃꯨꯛ ꯀꯗꯥꯏꯗꯅꯣ ꯍꯦꯛ ꯆꯥꯎꯅ ꯆꯥꯎꯅ ꯃꯥꯡꯕ ꯑꯃ ꯂꯩꯔꯤ ꯑꯩꯈꯣꯏ ꯁꯣꯁꯥꯏꯇꯤꯗ ꯑꯗꯨ ꯂꯩꯇꯅꯕ ꯐꯥꯏꯅꯥꯟꯁꯤꯌꯦꯜ ꯂꯤꯇꯔꯦꯁꯤꯒꯤ ꯄꯥꯔꯠꯁꯤꯡꯒ ꯍꯥꯞꯆꯤꯟꯕꯤꯔꯒꯗꯤ ꯑꯩꯈꯣꯏꯒꯤ ꯃꯔꯨꯑꯣꯏꯅ ꯅꯨꯄꯤꯁꯤꯡꯗ ꯑꯗꯨ ꯏꯃꯥꯁꯤꯡ ꯏꯆꯦꯁꯤꯡ ꯃꯌꯥꯝꯁꯦ ꯁꯤꯗ ꯁꯦꯟꯃꯤꯠꯂꯣꯟꯗ ꯌꯥꯝ ꯍꯦꯟꯅ ꯀꯥꯟꯅꯒꯅꯤ
0: ꯑꯣꯖꯥ ꯃꯇꯝꯒꯤ ꯀꯣꯡꯂꯩ ꯂꯦꯞꯇꯨꯅ ꯆꯠꯈꯤꯕꯅ ꯑꯩꯈꯣꯏ ꯋꯥꯔꯤ ꯋꯥꯇꯥꯏ ꯁꯥꯟꯅꯕꯒꯤ ꯑꯔꯣꯏꯕ ꯃꯤꯀꯨꯞ ꯑꯗꯨꯁꯨ ꯌꯧꯁꯤꯜꯂꯦ ꯑꯣꯖꯥ ꯂꯣꯏꯁꯤꯜꯂꯛꯄꯣꯏꯅ ꯑꯣꯖꯥ ꯁ꯭ꯀꯤꯜ ꯗꯤꯕ꯭ꯂꯞꯃꯦꯟ ꯑꯃꯁꯨꯡ ꯀꯔꯤꯌꯔ ꯒ꯭ꯔꯣꯠ ꯍꯥꯏꯔꯤꯕ ꯑꯅꯤꯁꯤꯒꯤ ꯃꯇꯥꯡꯁꯤꯗ ꯅꯍꯥꯁꯤꯡꯗ ꯁ꯭ꯀꯤꯜ ꯗꯤꯕ꯭ꯂꯞꯃꯦꯟ ꯂꯥꯛꯍꯟꯅꯕ ꯑꯃꯁꯨꯡ ꯃꯁꯥ ꯃꯁꯥꯒꯤ ꯀꯔꯤꯌꯔ ꯒ꯭ꯔꯣꯠꯁꯤ ꯂꯩꯅꯅꯕꯒꯤꯗꯃꯛꯇ ꯑꯣꯖꯥ ꯀꯔꯤ ꯀꯔꯝꯕ ꯑꯩꯈꯣꯏ ꯁ꯭ꯇꯦꯞꯁꯤꯡ ꯄꯥꯏꯈꯠꯄ ꯌꯥꯕꯒꯦ ꯑꯔꯣꯏꯕꯅ ꯊꯝꯕꯤꯌꯨ ꯑꯣꯖꯥ
1: ꯁ꯭ꯀꯤꯜ ꯗꯤꯕ꯭ꯂꯞꯃꯦꯟ ꯑꯃꯁꯨꯡ ꯀꯔꯤꯌꯔ ꯒ꯭ꯔꯣꯠꯁꯤ ꯂꯩꯕ ꯌꯥꯅꯕ ꯑꯍꯥꯟꯕꯗ ꯑꯩꯅ ꯍꯥꯏꯖꯅꯤꯡꯕꯁꯤ ꯀꯩꯅꯣ ꯍꯥꯏꯔꯀꯥꯟꯗ ꯇꯝꯕ ꯂꯦꯞꯄꯤꯒꯅꯨ ꯍꯥꯏꯗꯤ ꯑꯩ ꯁꯤ ꯈꯪꯈ꯭ꯔꯦꯅ ꯂꯩꯊꯣꯛꯄꯤꯒꯅꯨ ꯑꯗꯨꯒ ꯑꯩꯈꯣꯏꯒꯤ ꯄꯨꯟꯁꯤꯗ ꯏꯁꯥꯒꯤ ꯑꯣꯏꯕ ꯒꯥꯏꯗ ꯑꯃ ꯃꯦꯟꯇꯣꯔ ꯑꯃ ꯌꯥꯝ ꯉꯜꯂꯤꯉꯩꯗꯒꯤ ꯊꯝꯕꯤꯌꯨ ꯀꯩꯒꯤꯅꯣ ꯍꯥꯏꯔꯀꯥꯟꯗ ꯏꯁꯥꯅ ꯍꯣꯠꯅꯕꯗ ꯆꯍꯤ ꯃꯔꯤ ꯃꯉꯥ ꯆꯪꯒꯗꯧꯕ ꯄꯣꯠꯁꯦ ꯁꯣꯝꯒꯤ ꯒꯥꯏꯗ ꯅꯠꯇ꯭ꯔꯒ ꯃꯦꯟꯇꯔ ꯑꯃꯅ ꯍꯥꯏꯔꯛꯄ ꯃꯇꯝꯗꯗꯤ ꯃꯇꯝꯗ ꯌꯥꯝ ꯇꯦꯟꯁꯤꯟꯒꯅꯤ ꯑꯩ ꯏꯁꯥꯃꯛꯇꯁꯨ ꯑꯩ ꯍꯧꯖꯤꯛ ꯉꯁꯥꯏ ꯌꯥꯝ ꯇꯣꯏꯅꯁꯨ ꯄꯟꯖꯔꯕꯅꯤ ꯑꯩ ꯒꯥꯏꯗ ꯃꯌꯥꯝ ꯂꯩꯔꯤ ꯁꯥꯔ ꯔꯣꯁꯅꯤ ꯀꯨꯃꯥꯔ ꯌꯥꯝꯕꯦꯝ ꯑꯗꯒꯤ ꯁꯥꯔ ꯏꯔꯥꯕꯟꯇ ꯁꯥꯔ ꯗꯕ꯭ꯂꯤ ꯁꯥ ꯄꯥꯂꯤꯟ ꯃꯣꯏ ꯃꯌꯥꯝꯁꯦ ꯑꯩꯅ ꯃꯤꯡ ꯄꯟꯗꯕꯁꯨ ꯃꯌꯥꯝ ꯂꯩꯔꯤ ꯃꯈꯣꯏ ꯃꯌꯥꯝꯁꯤꯒ ꯁꯨꯝ ꯂꯣꯏꯅꯕ ꯃꯇꯝꯗ ꯑꯩꯅ ꯀꯨꯏꯅ ꯆꯪꯒꯗꯕꯗꯣ ꯌꯥꯝ ꯇꯦꯟꯁꯤꯟꯅ ꯇꯝꯕ ꯉꯝꯃꯤ ꯑꯍꯨꯝꯁꯨꯕꯗ ꯍꯥꯏꯖꯅꯤꯡꯉꯁꯤ ꯃꯔꯨꯑꯣꯏꯅ ꯑꯩꯈꯣꯏꯒꯤ ꯁ꯭ꯀꯤꯜ ꯈꯔ ꯀꯔꯝ ꯀꯔꯝꯕ ꯁ꯭ꯀꯤꯜꯅꯣ ꯍꯥꯏꯇꯥꯔꯦ ꯑꯩꯈꯣꯏꯅ ꯂꯥꯏꯔꯤꯛ ꯇꯝꯕꯗ ꯁꯤꯖꯤꯟꯅꯔꯤꯕ ꯐꯪꯉꯤꯕ ꯁ꯭ꯀꯤꯜꯁꯤꯡ ꯅꯠꯇꯕ ꯅꯣꯂꯦꯖꯁꯤꯡ ꯅꯠꯇꯕ ꯁꯣꯐ ꯁ꯭ꯀꯤꯜ ꯃꯔꯨꯑꯣꯏꯅ ꯀꯃꯥꯏꯅ ꯋꯥꯔꯤ ꯁꯥꯅꯤ ꯀꯃꯥꯏꯅ ꯋꯥ ꯉꯥꯡꯒꯅꯤ ꯑꯩꯈꯣꯏꯒꯤ ꯁ꯭ꯇ꯭ꯔꯦꯁ ꯂꯩꯕ ꯃꯇꯝꯗ ꯀꯔꯝꯃꯥꯏꯅ ꯃꯦꯅꯦꯖ ꯇꯧꯅꯤ ꯀꯟꯐ꯭ꯂꯤꯛ ꯊꯣꯔꯛꯄꯗ ꯀꯔꯝꯃꯥꯏꯅ ꯔꯤꯖꯣꯜꯚ ꯇꯧꯒꯅꯤ ꯍꯥꯏꯕꯅꯆꯤꯡꯕ ꯑꯗꯨꯒ ꯏꯃꯣꯁꯅꯦꯜ ꯁ꯭ꯇꯦꯠꯁꯦ ꯁ꯭ꯇ꯭ꯔꯦꯁ ꯑꯦꯟ ꯑꯦꯟꯖꯥꯏꯇꯤ ꯊꯣꯛꯄ ꯃꯇꯝꯗ ꯀꯃꯥꯏꯅ ꯑꯩꯁꯦ ꯃꯦꯅꯦꯖ ꯇꯧꯒꯅꯤ ꯍꯥꯏꯕꯅꯆꯤꯡꯕ ꯁꯤꯒꯤ ꯁ꯭ꯀꯤꯜꯁꯤꯡꯁꯤ ꯑꯩ ꯈꯔꯒ ꯍꯦꯟꯅ ꯐꯣꯀꯁ ꯇꯧꯍꯟꯅꯤꯡꯉꯤ ꯀꯩꯒꯤꯅꯣ ꯁ꯭ꯋꯥꯏ ꯖꯒꯥꯁꯤꯗꯅ ꯑꯩꯈꯣꯏꯅ ꯌꯥꯝ ꯋꯥꯠꯍꯧꯔꯤꯁꯦ ꯁ꯭ꯀꯨꯜꯗꯁꯨ ꯇꯝꯕ ꯐꯪꯗꯕ ꯇꯥꯛꯄꯤꯕꯁꯨ ꯑꯣꯏꯗꯕ ꯑꯗꯨ ꯇꯥꯛꯄꯤꯔꯛꯇ꯭ꯔꯦꯗꯅ ꯑꯩꯈꯣꯏ ꯂꯩꯕꯗꯤ ꯌꯥꯔꯣꯏꯗꯕ ꯑꯗꯨ ꯔꯤꯌꯦꯜ ꯂꯥꯏꯐꯇꯁꯨ ꯁꯤꯟꯅꯔꯛꯀꯗꯕꯁꯨ ꯑꯣꯏꯕ ꯑꯗ ꯁꯤꯒꯤ ꯖꯒꯥꯗ ꯐꯣꯀꯁ ꯇꯧꯍꯟꯅꯤꯡꯉꯤ ꯑꯗꯨꯒ ꯀꯔꯤꯌꯔꯒꯤ ꯃꯇꯥꯡꯗꯅ ꯈꯤꯇꯪ ꯐ꯭ꯌꯨꯆꯔꯤꯁꯇꯤꯛ ꯑꯣꯏꯍꯟꯅꯤꯡꯉꯤ ꯍꯧꯖꯤꯛ ꯍꯧꯖꯤꯛ ꯑꯣꯏꯕ ꯅꯠꯇꯕ ꯀꯔꯦꯟꯁꯤ ꯀꯩꯁꯨ ꯀꯥꯏꯗꯦ ꯐ꯭ꯌꯨꯆꯔꯗ ꯀꯔꯝꯃꯥꯏ ꯑꯣꯏꯔꯛꯀꯗꯒꯦ ꯀꯔꯝꯕ ꯃꯑꯣꯡꯗ ꯂꯥꯛꯀꯗꯒꯦ ꯍꯥꯏꯕꯅꯆꯤꯡꯕꯁꯤ ꯌꯦꯡꯕꯤꯔꯀꯥꯟꯗ ꯐ꯭ꯌꯨꯆꯔꯤꯁꯇꯤꯛ ꯑꯣꯏꯕ ꯀꯔꯤꯌꯔ ꯑꯣꯞꯁꯟꯁꯤꯡ ꯈꯔꯁꯨ ꯐꯣꯀꯁ ꯇꯧꯍꯟꯅꯤꯡꯉꯤ ꯁꯨꯃꯥꯏꯅ ꯊꯝꯖꯒꯦ ꯂꯣꯏꯁꯤꯜꯂꯛꯄꯁꯤꯗ
0: ꯌꯥꯝ ꯅꯨꯡꯉꯥꯏꯖꯩ ꯑꯣꯖꯥ ꯑꯣꯖꯥꯒꯤ ꯆꯤꯜꯂꯕ ꯃꯇꯝ ꯀꯌꯥ ꯑꯃꯕꯨ ꯀꯥꯏꯊꯣꯛꯄꯤꯔꯒ ꯉꯁꯤ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯏꯁꯇꯨꯗꯤꯑꯣꯗ ꯂꯦꯡꯁꯤꯟꯕꯤꯔꯛꯇꯨꯅ ꯉꯥꯏꯍꯥꯛ ꯋꯥꯔꯤ ꯋꯥꯇꯥꯏ ꯁꯥꯟꯅꯕꯒꯤ ꯇꯟꯖꯥ ꯄꯤꯕꯤꯕꯒꯤꯗꯃꯛ ꯑꯣꯖꯥꯕꯨ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯃꯥꯏꯀꯩꯗꯒꯤ ꯍꯥꯏꯅꯤꯡꯉꯥꯏ ꯂꯩꯇꯅ ꯊꯥꯒꯠꯆꯔꯤ
1: ꯑꯗꯨꯒ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯅꯍꯥꯔꯣꯜ ꯈꯣꯟꯖꯦꯜꯒꯤ ꯍꯧꯕꯗꯒꯤ ꯂꯣꯏꯕ ꯐꯥꯎ ꯇꯥꯕꯤꯔꯤꯕ ꯂꯤꯁꯅꯔ ꯈꯨꯗꯤꯡꯃꯛꯄꯨꯁꯨ ꯍꯥꯏꯅꯤꯡꯉꯥꯏ ꯂꯩꯇꯅ ꯊꯥꯒꯠ ꯐꯣꯡꯗꯣꯛꯆꯔꯤ ꯑꯃꯁꯨꯡ ꯈꯨꯔꯨꯝꯖꯔꯤ
0: ꯍꯧꯖꯤꯛ ꯇꯥꯕꯤꯈ꯭ꯔꯦ ꯅꯍꯥꯔꯨꯒꯤ ꯈꯣꯟꯖꯦꯜꯒꯤ ꯊꯧꯔꯝ ꯉꯁꯤꯒꯤ ꯊꯧꯔꯝꯗ ꯍꯧꯖꯤꯛ ꯍꯧꯖꯤꯛꯃꯛ ꯃꯦꯗꯂꯦꯟ ꯃꯅꯤꯄꯨꯔꯒꯤ ꯃꯦꯅꯦꯖꯤꯡ ꯗꯥꯏꯔꯦꯛꯇꯔ ꯑꯣꯏꯅ ꯂꯩꯕꯤꯔꯤꯕ ꯗꯥꯛꯇꯔ ꯑꯦꯝ ꯗꯌꯥꯅꯟꯗ ꯑꯦꯜ ꯑꯦꯁ ꯄꯤ ꯕꯥꯔꯦꯜ ꯃꯩꯇꯩꯒ ꯎꯅꯗꯨꯅ ꯋꯥꯔꯤ ꯋꯥꯇꯥꯏ ꯁꯥꯕ ꯎꯅꯗꯨꯅ ꯋꯥꯔꯤ ꯋꯥꯇꯥꯏ ꯁꯥꯟꯅꯖꯈꯤꯕ ꯁꯂꯤꯝ ꯄꯨꯁꯝ ꯊꯧꯔꯝ ꯑꯁꯤ ꯇꯥꯍꯟꯖꯈꯤꯕꯒ ꯂꯣꯏꯅꯅ ꯉꯁꯤꯒꯤ ꯑꯣꯏꯅꯗꯤ ꯅꯍꯥꯔꯨꯒꯤ ꯈꯣꯟꯖꯦꯜ ꯊꯧꯔꯝ ꯁꯟꯗꯣꯛꯆꯕ ꯃꯇꯥꯡ ꯑꯁꯤꯗ ꯂꯣꯏꯁꯤꯟꯖꯔꯤ ꯊꯧꯔꯝ ꯇꯥꯕꯤꯔꯝꯂꯤꯕ ꯄꯨꯝꯅꯃꯛꯄꯨ ꯑꯃꯨꯛꯀ ꯍꯟꯅ ꯈꯨꯔꯨꯝꯖꯔꯤ

0: ಭಾರತ್ ಕಿ ಅವಾಂಗ್ ನೋಂಗ್ಪೊಕ್ ಸಿದಾಯ್ದ ಮಾಲೇಮ್ ಸಿನ್ ಬಥುಂಗ್ನ ಮಸೇಕ್ ಮಂಗಾಲ್ ಸಂದೋಕ್ಲಿಬ ಸಿಂಗ್ಸಾಂಗ್ ಪರೇಂಗ್ ಸಿಂಗ್ನ ಕೋಕ್ ಕಿ ಕೊಕ್ಸೆಟ್ಪು ಓಯ್ರಿಬಿ ಇಂಫಾಲ್ ನಂಬುಲ್ ಇರಿಲ್ನ ಚಿಂಗ್ಬ ತುರೇಲ್ ಕಯಾನ ಖ್ವಾಂಗ್ ಕಿ ಖ್ವಾಂಗ್ಸೆಟ್ಪು ಓಯ್ ಕೌಬ್ರೂನ ಲೆಂಫು ಓಯ್ರಿಬಿ ಕಂಗ್ಲಾನ ಖೊಯ್ದೌಬು ಓಯ್ ಲೋಕ್ತಾಕ್ ಪಾಟ್ನ ಫಂಬಿಕೋನ್ ಓಯ್ರಿಬಿ
1: ಸಂಗಾಯ್ನ ಜಗೋಯ್ ಸಾಜಬ ಸಿರೋಯ್ ಲಿಲಿನ ನಿಂಥಿನ ಲೈಸಾ ತಮಜಬ ನೋಂಗಿನ್ನ ಪೇನ ಸೈಸಕ್ಸಬ ಪಿಕ್ತಕ್ನ ಚೆಂಗ್ತಕ್ನ ತೊಮ್ಥಿನ್ ಗಾಲಿಬಿ ಐಖೋಯ್ಗೆ ಪೋಗ್ನ ಫಮ್ನಿ
0: ಇಮಾ ಲೈಬಾಗ್ ಮಣಿಪುರ್.